ಸರಳ ಸ್ವಭಾವ ಅವರ ಬಲಹೀನತೆಯಲ್ಲ. ಪ್ರಪಂಚದಲ್ಲಿ ನೀರಿಗಿಂತ ಸರಳ ಯಾವುದೂ ಇಲ್ಲ, ಆದರೆ ಅದರ ರಭಸಕ್ಕೆ ಎಲ್ಲವನ್ನ ಸೋಲಿಸುವಂತಹ ಸಾಮರ್ಥ್ಯವಿದೆ ಎಂಬ ಒಂದು ನುಡಿಮುತ್ತಿನೊಂದಿಗೆ ಇಂದು ಬುಧವಾರ ದಿನಾಂಕ 17 ಜೂನ್ 2026 ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 6:00 ರಿಂದ 6:50 ಕ್ಕೆ ಕನ್ನಡ ಭಕ್ತಿ ಗೀತೆಗಳು, ಸಂಗೀತ ಸುಧಾ ಕಾರ್ಯಕ್ರಮದಲ್ಲಿ 6:50 ರಿಂದ 7:00 ವರೆಗೆ ಪ್ರಸಾರವಾಗಲಿದೆ ಚಿಂತನ ಕಾರ್ಯಕ್ರಮ. 7:00 ರಿಂದ 7:15 ಕ್ಕೆ ಆಧ್ಯಾತ್ಮಿಕ ಕಾರ್ಯಕ್ರಮವಾದ ಗೀತರಹಸ್ಯ. 7:15 ರಿಂದ 7:30 ವರೆಗೆ ಸಂಸ್ಕೃತಂ ವದಾಮಹ. 7:30 ರಿಂದ 8:00 ವರೆಗೆ ಭಕ್ತಿಮಯ ಸಕಾಳ್ ಮರಾಠಿ ಭಕ್ತಿ ಗೀತೆಗಳ ಕಾರ್ಯಕ್ರಮ. 8:00 ರಿಂದ 8:15 ಕ್ಕೆ ವಾರ್ತೆಗಳು ಹಿಂದಿ ಭಾಷೆಯಲ್ಲಿ. 8:15 ರಿಂದ 8:30 ವರೆಗೆ ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ. 8:30 ರಿಂದ 9:00 ವರೆಗೆ ಕೆಎಲ್ಇ ಔಷಧಿ ಜ್ಞಾನ ಸರಣಿ ಜಾಗೃತಿ ಕಾರ್ಯಕ್ರಮ. 8:15 ರಿಂದ 8:30 ವರೆಗೆ ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ. 8:30 ರಿಂದ 9:00 ವರೆಗೆ ಕೆಎಲ್ಇ ಔಷಧಿ ಜ್ಞಾನ ಸರಣಿ ಆರೋಗ್ಯ ಜಾಗೃತಿ ಕಾರ್ಯಕ್ರಮ. 9:00 ರಿಂದ 9:30 ವರೆಗೆ ವಿಶೇಷ ಕಾರ್ಯಕ್ರಮಗಳು. 9:30 ರಿಂದ 10:00 ವರೆಗೆ ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ. 10:00 ರಿಂದ 12:00 ವರೆಗೆ ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ. 12:00 ರಿಂದ 12:30 ವರೆಗೆ ಕನ್ನಡ ಜನಪದ ಗೀತೆಗಳ ಕಾರ್ಯಕ್ರಮ ಜನಪದ ಸಿರಿ. 12:30 ರಿಂದ 1:00 ವರೆಗೆ ಪ್ರಸಾರವಾಗಲಿದೆ ಗೀತ ಸಂಗಮ ಕಾರ್ಯಕ್ರಮ. 1:00 ರಿಂದ 1:30 ವರೆಗೆ ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು. 1:30 ರಿಂದ 2:00 ವರೆಗೆ ಮಹಿಳಾ ಜಗತ್ತು ಮರಾಠಿ ಸಮಯದಲ್ಲಿ. 2:00 ರಿಂದ 2:15 ವರೆಗೆ ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ. 2:15 ರಿಂದ 4:00 ವರೆಗೆ ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ. 4:00 ರಿಂದ 4:30 ವರೆಗೆ ಭಾಷಾ ಸಂಗಮ ಕಾರ್ಯಕ್ರಮ. 4:30 ರಿಂದ 5:00 ವರೆಗೆ ಪ್ರಸಾರವಾಗಲಿದೆ ಸಂಧ್ಯಾ ಸಮಯ. 5:00 ರಿಂದ 7:35 ವರೆಗೆ ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ. 7:05 ರಿಂದ 7:45 ವರೆಗೆ ವಾರ್ತೆಗಳು ಕನ್ನಡ ಭಾಷೆಯಲ್ಲಿ. 7:45 ರಿಂದ 8:00 ವರೆಗೆ ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 ರಿಂದ 8:15 ವರೆಗೆ ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ. 8:15 ರಿಂದ 9:00 ವರೆಗೆ ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಮೆಲ್ಲುಸಿರೆ ಸವಿಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ಸರ್ವರಿಗೂ ಶುಭೋದಯಗಳು. ಆತ್ಮೀಯ ಸ್ವಾಗತ ಕಾರ್ಯಕ್ರಮದಲ್ಲಿ ಸಂಗೀತದ ರೂಪದಲ್ಲಿರುವ ಶ್ರದ್ಧೆಯ ಭಕ್ತಿಯ ಕಾರ್ಯಕ್ರಮವೇ ಸಂಗೀತ ಸುಧಾ. ಎಂದಿನಂತೆ ಇಂದು ಕೂಡ ಪರಮಾತ್ಮನ ಭಕ್ತಿಯಲ್ಲಿ ನೆನಪಿನಲ್ಲಿ ತಲ್ಲೀನರಾಗೋಣ. ನೀವು ಕೇಳ್ತಾ ಇದ್ದೀರಾ ಇದು ಕೇಳಿ ವನಧ್ವನಿ 90.4 FM. ಕಾರ್ಯಕ್ರಮದ ಆರಂಭದ ಗೀತೆಯನ್ನ ಕೇಳಿ ಶ್ರೀವರ ಶುಭಕರ ಕರುಣಾಕರ ಪರಾತ್ಪರ ಕರುಣಿಸೋದ.

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸದಾ. ಕಾರ್ಯಕ್ರಮದ ಮುಂದಿನ ಗೀತೆ ಮನದಿ ನೆಲಸು ಸ್ವಾಮಿಯೇ ಶ್ರೀ ಶ್ರೀನಿವಾಸನೇ ನಿನ್ನ ಶುಭ ನಾಮವ ಪಾಡಲಿದು.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ ಕೆಎಲ್ ಮೇಣಧ್ವನಿ 90.4 FM ನಲ್ಲಿ. ಕಾರ್ಯಕ್ರಮದ ಮುಂದಿನ ಗೀತೆ ಕಂಡೇನ ದಕ್ಷಿಣ ಶೇಷಾದ್ರಿಯ ವೆಂಕಟರಮಣನ ವ್ಯಾಘ್ರಾದಿಯ

ಸಂಗೀತ ಸುಧಾ, ಇದು ಭಕ್ತಿಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ಬಾರಯ್ಯ ವೆಂಕಟರಮಣ, ಭಾಗ್ಯದ ನಿಧಿಯೇ, ಎನ್ನ ಭಾಗ್ಯದ ನಿಧಿಯೇ.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮುಂದಿನ ಗೀತೆ ಬೆಳಗೋಣ ರನ್ನದಾರತಿ, ದಕ್ಷಿಣದ ಶ್ರೀ ಶೇಷಾದ್ರಿಗೆ ಆರತಿ ಬೆಳಗೋಣ ರನ್ನದಾರತಿ.

ಇದು ಸಂಗೀತ ಸುಧಾ, ನೀವು ಕೇಳ್ತಾ ಇದ್ದೀರಾ ಇದು ಕೇಳಿ ಒಣ ಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ರಂಗ ಒಲಿದ ದಾಸರಾಯ, ಸಾಧು ಸಂಘ ಬಿರಿಸಿ, ಕರುಣದಿ ಕೈಯ ಬಿಡಿದು ರಂಗ ಒಲಿದ ದಾಸರಾಯ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಚಿಂತನ. ಪ್ರಸ್ತುತಪಡಿಸಲಿದ್ದಾರೆ ಶಿಕ್ಷಕರು ಸಾಹಿತಿಗಳು ಆದಂತಹ ನಾಗೇಶ್ ಜೆ ನಾಯಕ್ ಅವರು.
1: ನೀನೊಬ್ಬ ಜೊತೆಗಿರಲು ಜಗವೆಲ್ಲ ಎದುರಾಗೆ ಭಯವೇನು ಪ್ರಭುವೆ. ಬದುಕೆಂಬುದು ಅನಿರೀಕ್ಷಿತ ತಿರುವುಗಳ ಸಂತೆ. ಇಲ್ಲಿ ಏನೇನೆಲ್ಲ ನಡೆಯಬಹುದು ಎಂದು ಸುಲಭಕ್ಕೆ ಊಹಿಸಿಕೊಳ್ಳಲು ಆಗದು. ಬರೀ ನೋವಲ್ಲಿಯೇ ಮಿಂದೇಳುವ ಜೀವಕ್ಕೆ ಒಮ್ಮೆಲೇ ಖುಷಿ ಸಿಕ್ಕು ಆ ಜೀವ ಹರ್ಷದಲ್ಲೇ ಓಲಾಡಬಹುದು. ಇನ್ನೆಂದೂ ಯಾತನೆ ನನ್ನ ಬಳಿ ಸುಳಿಯದು ಎಂದು ನಿರಾತಂಕದಿಂದ ಬದುಕುತ್ತಿರುವ ಜೀವಕ್ಕೆ ಸಂಕಟಗಳು ಎದುರಾಗಿ ಜೀವ ವಿಲವಿಲಗುಟ್ಟಬಹುದು. ನಗುವವನು ಅಳಬಹುದು, ಅಳುವವನು ನಗಲೂಬಹುದು. ಭಿಕಾರಿ ಕುಬೇರನಾಗಬಹುದು, ಕುಬೇರ ಕುಚೇಲನೂ ಆಗಬಹುದು. ಆದರೆ ಒಂದು ಮಾತ್ರ ಸತ್ಯ, ನೋವಿಗೆ ನಲಿವಿಗೆ ಒಂದು ಆಪ್ತ ಜೀವದ ಸಾಥ್ ತೀರಾ ಅಗತ್ಯ. ನಮ್ಮ ನೋವುಗಳನ್ನೆಲ್ಲ ತೋಡಿಕೊಳ್ಳಲು, ಖುಷಿಗಳನ್ನು ಹಂಚಿಕೊಳ್ಳಲು ಯಾರಾದರೂ ಹೃದಯಕ್ಕೆ ಹತ್ತಿರಾದವರು ಬೇಕೇ ಬೇಕು ಅನಿಸುತ್ತದೆ. ಆ ಆಪ್ತ ಜೀವದ ಹೆಸರೇ ಗೆಳೆಯ ಅಥವಾ ಗೆಳತಿ. ಎಲ್ಲ ಸಂಬಂಧಗಳಿಗಿಂತಲೂ ಸ್ನೇಹ ಸಂಬಂಧ ಪವಿತ್ರವಾದದ್ದು ಮತ್ತು ಶಾಶ್ವತವಾದದ್ದು ಎಂಬ ಮಾತಿದೆ. ನಾವು ಅತ್ತಾಗ ಕಣ್ಣೀರು ಸುರಿಸಿ ನಕ್ಕಾಗ ಸಂತಸಪಟ್ಟು ನಮ್ಮ ಏಳಿಗೆಯಲ್ಲಿಯೇ ಸದಾ ಖುಷಿ ಪಡುವ ಮಿತ್ರನೆಂಬ ಬಂಧು ಇಂದು ಎಲ್ಲರಿಗೂ ಅವಶ್ಯಕ. ಯಾರಿಂದಲೋ ಅವಮಾನ ಆಗಿದೆ, ಹೆಜ್ಜೆ ಇಟ್ಟಲ್ಲೆಲ್ಲ ಸೋಲು ಕಾಲಿಗಡರುತ್ತಿವೆ, ತುಂಬಾ ಪ್ರೀತಿಸಿದವಳು ಎದೆ ಹರಿಗೆ ಹೋಗಿದ್ದಾಳೆ, ಮನೆಯ ಬಡತನದ ಪರಿಸ್ಥಿತಿ ಬದುಕಲೇಬಾರದು ಎಂಬ ಹತಾಶ ಹಂತಕ್ಕೆ ತಂದಿದೆ, ಆಗ ತಕ್ಷಣ ಅತ್ತು ಹಗುರಾಗಲು, ಎದೆಯ ವೇದನೆಗಳಿಗೆ ಇಂಬು ನೀಡಲು ಹತ್ತಿರದ ಜೀವವೊಂದು ತಕ್ಷಣಕ್ಕೆ ನೆನಪಾಗುತ್ತದೆ. ಆ ಜೀವದ ಸಾಮೀಪ್ಯ, ಅದರ ನೇವರಿಕೆ, ನಾನಿದ್ದೀನಿ ಬಿಡು ಗೆಳೆಯ ಎಂಬ ಕಂಫರ್ಟ್, ಹೆಗಲು ತಬ್ಬಿ ಹೈರಾನಾಗಿದ್ದ ಮನಸ್ಸಿಗೆ ನೀಡುವ ಚೇತರಿಕೆಯಿಂದ ಕವಿದ ದುಃಖದ ಕಾರಣಗಳು ಸರಿದು ಹೋಗುತ್ತವೆ. ಹೇಳಿ, ಅಂತಹ ಗೆಳೆಯ ನಿಮಗಿದ್ದಾನಾ? ಅವನೇನು ನಿಮ್ಮ ಎಲ್ಲ ನೋವುಗಳನ್ನು ನಿವಾರಿಸಿ ಬಿಡುತ್ತಾನೆಂದಲ್ಲ, ನೇವರಿಸುತ್ತಾನೆಂದು ನೀವು ಅವನ ಬಳಿ ಎಲ್ಲವನ್ನೂ ಹೇಳಿ ಹಗುರಾಗುತ್ತೀರಿ ಅಲ್ಲವೇ? ಒಬ್ಬ ಕವಿ ಹೀಗೆ ಹೇಳುತ್ತಾನೆ, ಗೆಳೆಯನೇ, ಎದೆಯ ಬೇಗುದಿಗಳನ್ನೆಲ್ಲ ನಿನ್ನೆದುರು ಸುರುವಿ ನಿರಾಳವಾಗುವ ಉದ್ದೇಶ ನಿವಾರಿಸುತ್ತೀ ಎಂದಲ್ಲ, ನೇವರಿಸುತ್ತೀ ಎಂದು. ಪುರಾಣ, ರಾಮಾಯಣ, ಮಹಾಭಾರತ ಅಷ್ಟೇ ಏಕೆ, ಈ ಆಧುನಿಕ ಕಾಲಮಾನದಲ್ಲೂ ನಾವು ಒಳ್ಳೆಯ ಗೆಳೆಯರನ್ನು ಗುರುತಿಸುತ್ತೇವೆ, ಅವರ ಗೆಳೆತನದ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸುತ್ತೇವೆ, ನಮಗೂ ಏಕೆ ಇಂತಹ ಗೆಳೆಯ ಸಿಗಲಿಲ್ಲ ಎಂದು ಪರಿತಪಿಸುತ್ತೇವೆ. ಕರ್ಣ, ದುರ್ಯೋಧನರು ಜೀವದ ಗೆಳೆಯರು. ಸೂತಕ ಕುಲದವನು ಎಂದು ಜಗತ್ತೇ ಜರಿದರೂ ಕರ್ಣನಿಗೆ ಒಂದು ಪ್ರಾಂತ್ಯದ ಹೊಣೆಗಾರಿಕೆಯನ್ನು ಕೊಟ್ಟು ಅತ್ಯಂತ ಪ್ರೀತಿಯಿಂದ ಕಾಣುತ್ತಾನೆ ದುರ್ಯೋಧನ. ಕರ್ಣನೊಂದಿಗೆ ಪಂದ್ಯದಲ್ಲಿ ಸೋತ ಭಾನುಮತಿ ಕೊರಳ ಹಾರವನ್ನು ಕೊಡಲು ನಿರಾಕರಿಸುತ್ತಾಳೆ. ಅದನ್ನು ಪಡೆಯುವ ಆತುರದಿಂದ ಕರ್ಣ ಆಕೆಯ ಕೊರಳಿಗೆ ಕೈ ಹಾಕಿದಾಗ ಅಕಸ್ಮಾತ್ ಕೊರಳ ಹಾರ ತುಂಡಾಗಿ ಮುತ್ತುಗಳು ಕೆಳಗೆ ಚಲ್ಲಾಪಿಲ್ಲಿಯಾಗುತ್ತವೆ. ಅಷ್ಟರಲ್ಲಿ ಬರುವ ದುರ್ಯೋಧನ ಕರ್ಣನಿಗೆ ಮುತ್ತುಗಳನ್ನು ಹೆಕ್ಕಿಕೊಡಲೇ ಮಿತ್ರ ಎಂದು ಕೇಳುತ್ತಾನೆ. ಇದು ನಿಜವಾದ ಮಿತ್ರತ್ವವನ್ನು ತೋರಿಸುತ್ತದೆ. ಪರಸ್ಪರ ನಂಬಿಕೆ, ವಿಶ್ವಾಸ, ಕಷ್ಟದಲ್ಲಿ ಎಂದೂ ಕೈಬಿಡದ ಗುಣಗಳೇ ಗೆಳೆತನದ ಆಧಾರ ಸ್ತಂಭಗಳು. ಕೃಷ್ಣ ಕುಚೇಲನ ಕಥೆಯಂತೂ ನಮಗೆ ಗೊತ್ತೇ ಇದೆ. ಅಗರ್ಭ ಶ್ರೀಮಂತನಾದ ಕೃಷ್ಣ ಕುಚೇಲನ ಮನೆಯ ಅವಲಕ್ಕಿಯನ್ನು ಇಷ್ಟಪಟ್ಟು ತಿಂದುದ್ದು, ಕುಚೇಲ ಏನೂ ಕೇಳದೆ ಹೋದರೂ ಅವನಿಗೆ ಎಲ್ಲವನ್ನೂ ಇತ್ತು ಖುಷಿಪಡಿಸಿದ್ದು ಗೆಳೆತನದ ಬಂಧವನ್ನು ಸಾರುತ್ತದೆ. ನಿಸ್ವಾರ್ಥ ನಿಷ್ಕಲ್ಮಸ ಮನಸ್ಸು ಗೆಳೆತನದ ಪರಮಗುಣಗಳು. ನನ್ನ ಗೆಳೆಯನೊಬ್ಬನ ಜೊತೆಯಿದ್ದರೆ ಸಾಕು, ಬದುಕಿನ ಎಲ್ಲ ಕಷ್ಟಗಳನ್ನು ಗೆದ್ದು ಬರುತ್ತೇನೆ ಎನ್ನುವ ಅನೇಕ ಮಿತ್ರರನ್ನು ನೀವು ಗಮನಿಸಿರುತ್ತೀರಿ. ಗೆಳೆತನಕ್ಕೆ ಜೀವ ದ್ರವ್ಯಗಳೆಂದರೆ ತ್ಯಾಗ, ನಿಸ್ವಾರ್ಥತೆ, ಪ್ರೀತಿ, ಕಷ್ಟಗಳಿಗೆ ಕಣ್ಣೀರಾಗುವ ಗುಣ. ಇಂತಹ ಎಲ್ಲ ಗುಣಗಳು ನಾವು ಹೊಂದಿರುವ ಎಲ್ಲ ಗೆಳೆಯರಲ್ಲೂ ಕಾಣಲು ಸಾಧ್ಯವಿಲ್ಲ. ನಿಜವಾದ ಗೆಳೆತನ ಅರಿವಿಗೆ ಬರುವುದು ಕಷ್ಟಕಾಲಗಳಲ್ಲಿ. ನಿಮ್ಮ ಬಳಿ ಏನೂ ಇಲ್ಲದಾದಾಗಲೂ ನಿಮ್ಮ ಜೊತೆ ಇರುವವರನ್ನು ಮಾತ್ರ ನಿಜವಾದ ಮಿತ್ರರು ಎನ್ನಬಹುದು. ಹರಟೆಗೆ, ಕಾಲಹರಣಕ್ಕೆ, ತಮಾಷೆ ಗೇಲಿಗೆ, ಜೇಬಿನಲ್ಲಿನ ದುಡ್ಡಿಗೆ, ಚಟಗಳಿಗೆ ಅಂಟಿಕೊಳ್ಳುವ ನೂರೆಂಟು ಗೆಳೆಯರುಂಟು. ಆದರೆ ತಪ್ಪಿದಾಗ ತಿದ್ದುವ, ಸರಿದಾರಿಗೆ ಕರೆತರುವ, ಸಾಧನೆಗೆ ಹೆಮ್ಮೆ ಪಡುವ, ದುಃಖಕ್ಕೆ ಕಣ್ತುಂಬಿಕೊಳ್ಳುವ, ಬದುಕಿನ ಎಲ್ಲ ಗಳಿಗೆಗಳಲ್ಲೂ ಜೊತೆ ಇರುವ ಒಬ್ಬ ಗೆಳೆಯ ನಮ್ಮ ಬಳಿ ಇದ್ದರೆ ನಾವು ಗೆದ್ದಂತೆ. ಎಷ್ಟು ಸಮಯದಿಂದ ಪರಿಚಯವಿದ್ದೀರಿ ಎನ್ನುವುದು ಗೆಳೆತನವಲ್ಲ, ಎಷ್ಟು ಚೆನ್ನಾಗಿ ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡಿದ್ದೀರಿ ಎನ್ನುವುದೇ ಗೆಳೆತನ. ರಕ್ತ ಹಂಚಿಕೊಂಡು ಹುಟ್ಟದೇ ಇದ್ದರೂ ಜೀವಕ್ಕೆ ಜೀವ ಕೊಡುತ್ತೇನೆ ಎನ್ನುವುದು ನಿಜವಾದ ಗೆಳೆತನ. ನಾವು ಏನೂ ಹೇಳದೆಯೂ ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳಬಲ್ಲ ಶಕ್ತಿ ಸ್ನೇಹಕ್ಕಿದೆ. ಗೆಳೆತನವನ್ನು ಗಳಿಸುವುದು ಎಷ್ಟು ಕಷ್ಟವೋ ಉಳಿಸಿಕೊಳ್ಳುವುದು ಅಷ್ಟೇ ಕಷ್ಟ. ತುಂಬು ದೋಣಿ ತಳಕಚ್ಚುತ್ತದೆ ಸಣ್ಣದೊಂದು ರಂಧ್ರದಿಂದ, ಜೀವದ ಗೆಳೆತನ ಇಬ್ಭಾಗವಾಗುತ್ತದೆ ನಂಬಿಕೆಯ ಕೊರತೆಯಿಂದ. ಒಂದು ಸಣ್ಣ ಮಾತು, ಅಪನಂಬಿಕೆ, ಹಿಯಾಳಿಕೆ, ಪರಸ್ಪರ ಅನುಮಾನ, ಸಂಶಯಗಳು ಜೀವದ ಗೆಳೆತನವನ್ನು ತಿಂದು ತೇಗುತ್ತವೆ. ಆದ ಕಾರಣ ಗೆಳೆತನದಲ್ಲಿ ಅಪಸ್ವರ ಬರದಂತೆ ಕಾಪಾಡುವ ಹೊಣೆಗಾರಿಕೆ ಇಬ್ಬರೂ ಗೆಳೆಯರ ಮೇಲಿದೆ. ನಿನ್ನ ಗೆಳೆಯರ ಬಳಗವನ್ನು ತೋರಿಸು, ನಿನ್ನ ಸ್ವಭಾವ ಎಂತಹದೆಂದು ನಾನು ಹೇಳುತ್ತೇನೆ ಎಂದು ಒಬ್ಬ ದಾರ್ಶನಿಕ ಹೇಳುತ್ತಾನೆ. ನಾವು ನಮ್ಮ ಸುತ್ತ ಸೃಷ್ಟಿಸಿಕೊಳ್ಳುವ ಗೆಳೆಯರ ಗುಂಪು ನಮ್ಮ ಸ್ವಭಾವವನ್ನು ತೋರ್ಪಡಿಸುತ್ತದೆ. ನಾವು ಗೆಳೆಯರನ್ನು ಆರಿಸಿಕೊಳ್ಳುವಾಗಲೂ ಎಚ್ಚರಿಕೆಯಿಂದ ಇರಬೇಕಾದುದು ಅಗತ್ಯ. ಬದುಕಿನ ದೀರ್ಘ ಪಯಣದಿ ಸಾಥ್ ನೀಡಲು ಒಂದು ಆಪ್ತ ಜೀವದ ಅಗತ್ಯತೆ ತೀರಾ ಅಗತ್ಯವಾಗಿದೆ. ಆ ಆಪ್ತ ಜೀವ ಅರ್ಧಕ್ಕೆ ಕಳಚಿಕೊಳ್ಳದಂತೆ ನೋಡಿಕೊಳ್ಳುವ ಜವಾಬ್ದಾರಿಯೂ ನಮ್ಮ ಹೆಗಲ ಮೇಲಿದೆ. ನೋವಿರಲಿ ನಲಿವಿರಲಿ, ಹಂಚಿಕೊಳ್ಳುವ ಜೀವದ ಗೆಳೆಯ ಜೊತೆಗಿರಲಿ. ನೀನೊಬ್ಬ ಜೊತೆಗಿರಲು ಜಗವೆಲ್ಲ ಎದುರಾಗೆ ಭಯವೇನು ಭಯವೇನು ಭಯವೇನು ಪ್ರಭುವೆ, ನೀನೊಬ್ಬ ಇಲ್ಲದಿರೆ ಜಗವೆಲ್ಲ ಜೊತೆಯಾಗೆ ಸುಖವೇನು ಸುಖವೇನು ಸುಖವೇನು ಪ್ರಭುವೆ.
0: ಇದುವರೆಗೂ ಪ್ರಸಾರವಾಯಿತು ಚಿಂತನ. ಪ್ರಸ್ತುತಪಡಿಸಿದವರು ಶಿಕ್ಷಕರು ಸಾಹಿತಿಗಳು ಆದಂತಹ

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತ ರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.
1: ಓಂ ನಮೋ ಭಗವತೆ ವಾಸುದೇವಾಯ.

0: ಶಿವಾಯ. ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತಹ ಗೀತರಹಸ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. 12ನೇ ಅಧ್ಯಾಯದ ಪ್ರಾರಂಭದಲ್ಲಿ ಅರ್ಜುನ ತುಂಬಾ ಮಹತ್ವವಾದ ಪ್ರಶ್ನೆಯನ್ನ ಕೇಳುತ್ತಾನೆ. ಸದಾ ನಿನ್ನ ಭಕ್ತಿ ಸೇವೆಯಲ್ಲಿ ಉಚಿತವಾದ ರೀತಿಯಲ್ಲಿ ನಿರತರಾದವರು ಮತ್ತು ಅವ್ಯಕ್ತವಾದ ನಿರಾಕಾರ ಬ್ರಹ್ಮನನ್ನು ಪೂಜಿಸುವವರು, ಅಂದರೆ ಸಾಕಾರ ರೂಪದ ಆರಾಧನೆಯೋ ಅಥವಾ ನಿರಾಕಾರ ರೂಪದ ಆರಾಧನೆ, ಇವರಿಬ್ಬರಲ್ಲಿ ಯಾರು ಹೆಚ್ಚು ಪರಿಪೂರ್ಣರು ಅಂತ ಅರ್ಜುನ ಕೇಳ್ತಾನೆ. ಸೊ ಭಗವಂತ ಹೇಳ್ತಾರೆ, ಯಾರು ನನ್ನ ಸಾಕಾರ ರೂಪದಲ್ಲಿ ತಮ್ಮ ಮನಸ್ಸನ್ನು ನಿಲ್ಲಿಸುತ್ತಾರೋ ಮತ್ತು ಅಧಿಕವಾದ ಹಾಗೂ ಅಲೌಕಿಕವಾದ ಶ್ರದ್ಧೆಯಿಂದ ನನ್ನನ್ನು ಪೂಜಿಸುವುದರಲ್ಲಿ ನಿರತರಾಗಿರುತ್ತಾರೋ ಅವರನ್ನು ನಾನು ಅತ್ಯಂತ ಪರಿಪೂರ್ಣರು ಎಂದು ಭಾವಿಸುತ್ತೇನೆ ಅಂತ ಭಗವಂತ ಇಲ್ಲಿ ಸ್ಪಷ್ಟಪಡಿಸ್ತಾರೆ. ಸಾಕಾರ ರೂಪದ ಆರಾಧನೆಯೇ ಅತ್ಯುತ್ತಮ ಅನ್ನುವಂಥದ್ದು. ಸೊ ಸಾಕಾರ ರೂಪದ ಆರಾಧನೆಯನ್ನ ಹೇಗೆ ಮಾಡುವಂಥದ್ದು? ಸೊ ಭಗವಂತನಿಗೆ ಒಂದು ರೂಪವಿದೆ ಅಂತ ತಿಳಿದುಕೊಳ್ಳುವಂಥದ್ದು. ವದಂತಿ ತತ್ತತ್ವ ವಿದಸ್ತತ್ವಂ ಯಜ್ಞಾನಂ ಅದ್ವಯಂ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನೇತಿ ಶಬ್ದತೆ ಅಂತ ಹೇಳಲಾಗಿದೆ. ಸೊ ಭಗವಂತನನ್ನ ಅರಿತುಕೊಳ್ಳೋದಕ್ಕೆ ಮೂರು ರೀತಿಯ ಅಂದ್ರೆ ಮೂರು ಅವಸ್ಥೆಗಳಲ್ಲಿ ತಿಳಿದುಕೊಳ್ಳಬಹುದು. ಒಂದು ನಿರಾಕಾರ ರೂಪದಲ್ಲಿ. ಸೊ ಭಗವಂತ ಸರ್ವವ್ಯಾಪಿ, ಆದ್ರಿಂದ ಭಗವಂತನಿಗೆ ಆಕಾರವಿಲ್ಲ, ನಿರಾಕಾರ ಅಂತ ತಿಳಿದುಕೊಳ್ಳುವಂಥದ್ದು. ಎರಡನೆಯದು, ಪರಮಾತ್ಮನಾಗಿ ಭಗವಂತ ಎಲ್ಲರ ಹೃದಯದಲ್ಲಿ ಇರುತ್ತಾರೆ ಅಂತ ತಿಳಿದುಕೊಳ್ಳುವಂಥದ್ದು. ಮೂರನೆಯದು, ಭಗವಂತ ಸಾಕಾರ ರೂಪದಲ್ಲಿ ತಮ್ಮ ಲೋಕದಲ್ಲಿ ಯಾವಾಗಲೂ ಇರುತ್ತಾರೆ ಅಂತ ತಿಳಿದುಕೊಳ್ಳುವಂಥದ್ದು. ಸೊ ಇದರಲ್ಲಿ ನಿರಾಕಾರ ರೂಪದ ಆರಾಧನೆ ಅದು ತಪ್ಪಲ್ಲ, ಆದರೆ ಅದು ಪರಿಪೂರ್ಣವಲ್ಲ. ಭಗವಂತ ಒಬ್ಬ ವ್ಯಕ್ತಿ, ಸಾಮಾನ್ಯ ವ್ಯಕ್ತಿಯಲ್ಲ, ಅಸಾಮಾನ್ಯ ವ್ಯಕ್ತಿ. ಭಗವಂತನಿಗೆ ರೂಪವಿದೆ, ಆಕಾರವಿದೆ. ಸೊ ಹೀಗೆ ಭಗವಂತನನ್ನ ನಾವು ಸಾಕಾರ ರೂಪದಲ್ಲಿ ಪೂಜಿಸುವುದರಿಂದ ನಮ್ಮ ಮತ್ತು ಭಗವಂತನ ನಡುವಿನ ಸಂಬಂಧ ವೃದ್ಧಿ ಆಗುತ್ತಾ ಹೋಗುತ್ತೆ. ಸೊ ಹೇಗೆ ಸಾಕಾರ ರೂಪದಲ್ಲಿ ಭಗವಂತನ ಆರಾಧನೆಯನ್ನ ಮಾಡಬಹುದು? ಸೊ ಭಗವಂತ ಪ್ರತ್ಯಕ್ಷವಾಗಿ ನಮ್ಮ ಕಣ್ಣು ಮುಂದೆ ಅವರು ಬರುವುದಿಲ್ಲ, ಅವರು ಮೂರ್ತಿ ರೂಪದಲ್ಲಿ ನಮ್ಮ ಮುಂದೆ ಹಾಜರಿರುತ್ತಾರೆ. ಸೊ ನಮ್ಮ ಸೇವೆಯನ್ನ ಸ್ವೀಕರಿಸೋದಕ್ಕೋಸ್ಕರ ಭಗವಂತ ಆ ಮೂರ್ತಿಯ ರೂಪದಲ್ಲಿ ನಮ್ಮ ಮುಂದೆ ಇರುತ್ತಾರೆ. ಸೊ ಕೆಲವರು ಹೇಳುತ್ತಾರೆ, ಭಗವಂತ ಅವರು ಅನ್ಲಿಮಿಟೆಡ್, ಅನಂತ ಅಂತ, ಅನಂತವಾಗಿರುವಂತ ಅನ್ಲಿಮಿಟೆಡ್ ಆಗಿರುವಂತ ಭಗವಂತನನ್ನ ಕಲ್ಲಿನ ರೂಪದಲ್ಲಿ ನೀವು ಲಿಮಿಟೆಡ್ ಯಾಕೆ ಮಾಡ್ತೀರಿ ಅಂತ ಕೆಲವರು ಕೇಳ್ತಾರೆ. ಆದ್ರೆ ಭಗವಂತ ಎಷ್ಟು ಅನಂತ, ಎಷ್ಟು ಅನ್ಲಿಮಿಟೆಡ್ ಆಗಿ ಇರುತ್ತಾರೆ ಅಂದ್ರೆ, ಅವರು ಆ ಕಲ್ಲಿನಂತ ಲಿಮಿಟೆಡ್ ರೂಪದಲ್ಲಿ ಇದ್ರೂ ಕೂಡ ಅನ್ಲಿಮಿಟೆಡ್ ಪವರ್ ಅನ್ನ ತೋರಿಸಬಲ್ಲರು. ಇದೇ ಭಗವಂತನ ಒಂದು ಅಚಿಂತ್ಯ ಶಕ್ತಿ, ಭಗವಂತನ ಒಂದು ಅದ್ಭುತವಾದಂತಹ ಒಂದು ಸ್ವರೂಪ ಅಂತ ನಾವು ತಿಳ್ಕೋಬಹುದು. ಭಗವಂತ ಎಲ್ಲದರಲ್ಲೂ ಇದ್ದಾರೆ, ಅಣು ರೇಣು ತೃಣ ಕಾಷ್ಟ ಎಲ್ಲದರಲ್ಲೂ ಭಗವಂತ ಇದ್ದಾರೆ. ಅಂದಮೇಲೆ ಆ ಕಲ್ಲಿನ ರೂಪದಲ್ಲಿ ಭಗವಂತನನ್ನ ನಾವು ಪೂಜಿಸುವಾಗ ಭಗವಂತ ಅಲ್ಲಿ ಇರುವುದಿಲ್ವಾ? ಭಗವಂತ ನಮ್ಮ ಭಾವನೆಯನ್ನ ಗ್ರಹಿಸ್ತಾರೆ. ಭಾವಗ್ರಾಹಿ ಜನಾರ್ದನ ಅಂತ ಭಗವಂತನಿಗೆ ಇನ್ನೊಂದು ಹೆಸರು. ಸೊ ಭಗವಂತ ಇಲ್ಲಿ ಕಲ್ಲಿನ ರೂಪದಲ್ಲಿ ನಮ್ಮ ಮುಂದೆ ಯಾಕೆ ಇರುತ್ತಾರೆ ಅಂದ್ರೆ, ನಮ್ಮ ಮತ್ತು ಅವರ ನಡುವಿನ ಸಂಬಂಧವನ್ನ ಒಂದು ಸ್ಥಾಪಿಸೋದಕ್ಕೆ ಅನುವು ಮಾಡಿಕೊಡೋದಕ್ಕೋಸ್ಕರ. ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿದ ತಕ್ಷಣ ಆ ಮೂರ್ತಿಯಲ್ಲಿ ಖಂಡಿತವಾಗ್ಲೂ ಭಗವಂತ ಅದರಲ್ಲಿ ಇದ್ದೇ ಇರುತ್ತಾರೆ ಅನ್ನೋದನ್ನ ನಮ್ಮ ಶಾಸ್ತ್ರಗಳು ಹೇಳುತ್ತವೆ. ಸೊ ಮೂರ್ತಿಗಳು, ಹಲವಾರು ಮೂರ್ತಿಗಳು ಭಕ್ತರ ಭಕ್ತಿಗೆ ಸ್ಪಂದಿಸಿರುವಂತಹ ಒಂದು ದೃಷ್ಟಾಂತ ಉದಾಹರಣೆಗಳಿವೆ. ಉದಾಹರಣೆಗೆ ಉಡುಪಿಯ ಶ್ರೀಕೃಷ್ಣ ಕನಕದಾಸರ ಭಕ್ತಿಗೆ ಮೆಚ್ಚಿ ತನ್ನನ್ನೇ ತಾನೇ ತಿರುಗಿಸಿಕೊಂಡ ಕೀರಚೂರ ಗೋಪಿನಾಥ ಅನ್ನುವಂಥ ದೇವಸ್ಥಾನವಿದೆ ಒರಿಸ್ಸಾದಲ್ಲಿ. ಹೇಗೆ ತನ್ನ ಭಕ್ತನಿಗೋಸ್ಕರ ಆ ಮೂರ್ತಿ ಒಂದು ಕೀರ್, ಒಂದು ಪಾಯಸದ ಒಂದು ಪಾತ್ರೆಯನ್ನು ಹೇಗೆ ಒಂದು ತೆಗೆದಿಟ್ಟು ಅಡಗಿಸಿಟ್ಟು ಮತ್ತೆ ತನ್ನ ಭಕ್ತನಿಗೆ ತಲುಪಿಸುವಂಥ ಕಾರ್ಯವನ್ನ ಮಾಡಿಸಿತು. ಅದಾದ್ಮೇಲೆ ಸಾಕ್ಷಿ ಗೋಪಾಲ ಅಂತೇಳಿ ತನ್ನ ಭಕ್ತನಿಗೋಸ್ಕರ ಸಾಕ್ಷಿಯನ್ನ ಹೇಳೋದಕ್ಕೋಸ್ಕರ ಹಲವಾರು ಕಿಲೋಮೀಟರ್ಗಳ ದೂರ ಆ ನಡ್ಕೊಂಡು ಬಂದಿರುವಂತಹ ಆ ಸಾಕ್ಷಿ, ಆ ಮೂರ್ತಿ ಸಾಕ್ಷಿಯಾಗಿ ಅಲ್ಲಿ ಇವಾಗಲೂ ಸಾಕ್ಷಿ ಗೋಪಾಲ ದೇವಸ್ಥಾನ. ಹೀಗೆ ಹಲವಾರು ಮೂರ್ತಿಗಳು ಭಕ್ತರ ಭಕ್ತಿಗೆ ಸ್ಪಂದಿಸಿರುವಂತಹ ಒಂದು ಉದಾಹರಣೆಗಳಿವೆ. ಆದ್ರಿಂದ ಮೂರ್ತಿ ಅಲ್ಲ, ಅದು ಸಾಕ್ಷಾತ್ ಭಗವಂತ ಅನ್ನೋದನ್ನ ನಾವು ತಿಳಿದುಕೊಳ್ಬೇಕು. ಮೂರ್ತಿ ಪೂಜೆ ಅನ್ನುವಂಥದ್ದು ವೈಜ್ಞಾನಿಕವಾಗಿ ಇರುವಂಥದ್ದು. ಸೊ ಭಗವಂತ ಒಂದು ವ್ಯಕ್ತಿಯ ರೂಪದಲ್ಲಿ ಇದ್ದು ನಮ್ಮ ಸೇವೆಯನ್ನ ಅವರು ಸ್ವೀಕರಿಸುತ್ತಾರೆ. ಈ ಮೂಲಕ ಭಗವಂತ ಮತ್ತು ನಮ್ಮ ನಡುವಿನ ಪ್ರೀತಿ ಬಾಂಧವ್ಯ ಬೆಳೀತಾ ಹೋಗುತ್ತೆ. ನಾವು ತಿನ್ನುವುದನ್ನ ಭಗವಂತನಿಗೆ ಅರ್ಪಿಸುವುದರ ಮೂಲಕ, ಏನೇ ಕಾರ್ಯವನ್ನ ಮಾಡಲಿ ಅದನ್ನ ಭಗವಂತನಿಗೆ ಅರ್ಪಿಸುವುದರ ಮೂಲಕ ಭಗವಂತ ಕೂಡ ನಮ್ಮ ಮನೆಯ ಒಬ್ಬರು ಮೆಂಬರ್ ಆಗುತ್ತಾರೆ. ಸೊ ಇದೇ ನಿಜವಾದ ಭಕ್ತಿ. ಪ್ರೀತಿಪೂರ್ವಕವಾಗಿ ನಾವು ಭಗವಂತನಿಗೆ ಸೇವೆಯನ್ನ ಮಾಡುವುದನ್ನೇ ಭಕ್ತಿ ಅಂತ ಹೇಳಲಾಗುತ್ತೆ. ಆದ್ರಿಂದ ಇದೆಲ್ಲ ಈಗ ಸಾಕಾರ ರೂಪ, ಭಗವಂತನಿಗೊಂದು ರೂಪ ಇದೆ ಅಂತಾದಾಗ, ಸೊ ಭಗವಂತ ನಮ್ಮ ಭಕ್ತಿಗೆ ಯಾವ ತರ ಸ್ಪಂದಿಸ್ತಾರೆ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಈಗ ಸಾಕಾರ ರೂಪದ ಆರಾಧನೆ ಹಾಗೂ ನಿರಾಕಾರ ರೂಪದ ಆರಾಧನೆಗೆ ಇರುವಂತ ವ್ಯತ್ಯಾಸವೇನು ಅನ್ನೋದನ್ನ ನಾವು ತಿಳಿದುಕೊಳ್ಳೋಣ. ನಿರಾಕಾರವಾದಿಗಳು ಅವರು ಧ್ಯಾನವನ್ನೇನೋ ಮಾಡುತ್ತಾರೆ, ಆದ್ರೆ ಅವರು ಆಕಾರದಲ್ಲೇ ನಂಬಿಕೆಯನ್ನ ಇಟ್ಟಿಲ್ಲ. ಆದ್ರಿಂದ ಯಾವುದರ ಮೇಲೆ ಧ್ಯಾನವನ್ನ ಮಾಡುತ್ತಾರೆ? ಈಗ ನಮ್ಮ ಮನಸ್ಸು ಯಾವುದೇ ಒಂದು ವಸ್ತುವಿನ ಮೇಲೆ ಅಂದರೆ ಎಷ್ಟು ಹೊತ್ತಂತ ಅದು ನಿಲ್ಲೋದಿಕ್ಕೆ ಸಾಧ್ಯ ಅಲ್ವಾ? ಯಾವುದೇ ವಸ್ತು ಇಲ್ಲದಿದ್ರೆ, ಆಕಾರ ಇಲ್ಲದಿದ್ರೆ ನಮ್ಮ ಮನಸ್ಸು ಶೂನ್ಯದ ಮೇಲೆ ಧ್ಯಾನವನ್ನ ಮಾಡೋದಿಕ್ಕಾಗುತ್ತಾ? ಇಲ್ಲ. ಆದ್ರಿಂದ ತುಂಬಾ ಕಷ್ಟಕರವಾಗಿರುವಂತದ್ದು ನಿರಾಕಾರದಲ್ಲಿ ಧ್ಯಾನ ಮಾಡುವಂಥದ್ದು. ಆದರೆ ಸಾಕಾರ ರೂಪದಲ್ಲಿ ಭಕ್ತನಾದವನು ಭಗವಂತನ ರೂಪದ ಮೇಲೆ, ಭಗವಂತನ ಮೂರ್ತಿಯ ರೂಪದ ಮೇಲೆ ಧ್ಯಾನವನ್ನ ಮಾಡುತ್ತಾನೆ. ತುಂಬಾ ಸುಲಭವಾಗಿರುವಂಥದ್ದು ಈ ಧ್ಯಾನ ಆದ ಒಂದು ವಿಧಾನ. ಇನ್ನು ನಿರಾಕಾರವಾದಿ ತನ್ನ ಸ್ವಂತ ಪ್ರಯತ್ನದಿಂದ ತನ್ನ ಇಂದ್ರಿಯಗಳನ್ನ ನಿಯಂತ್ರಿಸುವುದಕ್ಕೆ ಅವನು ಎಷ್ಟೆಲ್ಲ ಕಷ್ಟವನ್ನ ಪಡುತ್ತಾನೆ. ನಮಗೆ ಗೊತ್ತು, ನಮ್ಮ ಇಂದ್ರಿಯಗಳು ಎಷ್ಟೊಂದು ತೊಂದರೆಯನ್ನ ನಮಗೆ ಕೊಡುತ್ತೆ. ಅದನ್ನ ನಮ್ಮ ಸ್ವಂತ ಪ್ರಯತ್ನದಿಂದ ನಿಯಂತ್ರಿಸುವುದಕ್ಕೆ ಸಾಧ್ಯನೇ ಇಲ್ಲ. ಭಕ್ತನಾದವನು ಏನ್ ಮಾಡ್ತಾನೆ? ತನ್ನ ಎಲ್ಲಾ ಇಂದ್ರಿಯಗಳನ್ನ ಭಗವಂತನ ಸೇವೆಯಲ್ಲಿ ಅವನು ನಿರತವಾಗಿಸಿರುತ್ತಾನೆ. ಅಂಬರೀಷ ಮಹಾರಾಜ ಒಂದು ಉತ್ತಮ ಉದಾಹರಣೆ ಇದಕ್ಕೆ. ಸವೈ ಮನಃ ಕೃಷ್ಣ ಪದಾರವಿಂದಯು ವಾಚಾಂಸಿ ವೈಕುಂಠ ಗುಣಾನುವರ್ಣನೆ. ಸೊ ಹೇಗೆ ಅವನು ಅಂಬರೀಷ ಮಹಾರಾಜ ತನ್ನ ಎಲ್ಲಾ ಇಂದ್ರಿಯಗಳನ್ನ ಭಗವಂತನ ಸೇವೆಯಲ್ಲಿ ನಿರತಗೊಳಿಸಿದ್ರಿಂದ ಅವನಿಗೆ ಇಂದ್ರಿಯ ನಿಯಂತ್ರಣದ ಅವಶ್ಯಕತೆ ಇರಲಿಲ್ಲ. ತನ್ನ ಮನಸ್ಸನ್ನ ಭಗವಂತನಲ್ಲಿ ಭಗವಂತನ ಸ್ಮರಣೆಯನ್ನ ಮಾಡೋದಕ್ಕೆ, ತನ್ನ ನಾಲಿಗೆಯನ್ನ ಭಗವಂತನ ನಾಮಜಪವನ್ನ ಮಾಡೋದಕ್ಕೆ, ಭಗವಂತನಿಗೆ ಅರ್ಪಿಸಿದ ಒಂದು ನೈವೇದ್ಯವನ್ನ ಪ್ರಸಾದವನ್ನಾಗಿ ಸ್ವೀಕರಿಸೋದಕ್ಕೆ, ತನ್ನ ಕೈಗಳನ್ನ ಭಗವಂತನ ಮೂರ್ತಿಗೆ ಅಲಂಕಾರ ಮಾಡೋದಕ್ಕೆ, ಭಗವಂತನ ಮಂದಿರವನ್ನ ಸ್ವಚ್ಛಗೊಳಿಸೋದಕ್ಕೆ, ತನ್ನ ಕಣ್ಣುಗಳನ್ನ ಭಗವಂತನ ಸುಂದರವಾದ ರೂಪವನ್ನ ನೋಡೋದಕ್ಕೆ, ಹೀಗೆ ಎಲ್ಲಾ ಇಂದ್ರಿಯಗಳನ್ನ ಭಗವಂತನ ಸೇವೆಗೆ ಮೀಸಲಿಟ್ಟಿದ್ದ ಅಂಬರೀಷ ಮಹಾರಾಜ. ಇಂದ್ರಿಯ ನಿಯಂತ್ರಣದ ಅವಶ್ಯಕತೆಯೇ ಇಲ್ಲ, ಯಾಕಂದ್ರೆ ಇಂದ್ರಿಯಗಳು ಬ್ಯುಸಿ ಆಗಿದ್ದಾಗ ಅವು ನಮ್ಗೆ ತೊಂದರೆಯನ್ನ ಕೊಡಲಾರವು. ಅದು ಉತ್ತಮವಾದಂತ ಒಂದು ಉದ್ದೇಶಕ್ಕೆ ಅದು ಬ್ಯುಸಿ ಆಗಿರುವಾಗ ಅದು ನಮ್ಗೆ ಕೆಟ್ಟ ಕೆಟ್ಟ ಇಚ್ಛೆಗಳನ್ನ ತರಲಾರದು. ಇನ್ನು ನಿರಾಕಾರವಾದಿ ಅವನು ಸಂಸ್ಕೃತವನ್ನ ಕಲಿಯುತ್ತಾನೆ, ವೇದವನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ, ಉಪನಿಷತ್ತನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನಿಸುತ್ತಾನೆ, ಭಗವಂತನನ್ನ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನಿಸುತ್ತಾನೆ. ಆದರೆ ಜ್ಞಾನದಿಂದ ಭಗವಂತನನ್ನ ತಿಳಿದುಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದನ್ನ ಭಗವಂತನೇ ಸ್ಪಷ್ಟಪಡಿಸ್ತಾರೆ. ಭಕ್ತಿಯಿಂದ ಮಾತ್ರ ನಾವು ಭಗವಂತನನ್ನ ಅರ್ಥ ಮಾಡಿಕೊಳ್ಳಬಹುದು. ಭಕ್ತನಾದವನು ಏನು ಮಾಡುತ್ತಾನೆ? ಭಕ್ತಿ ಸೇವೆಯ ಮೂಲಕ, ನವವಿಧ ಭಕ್ತಿಯ ಮೂಲಕ ಭಗವಂತನನ್ನ ಅರಿತುಕೊಳ್ಳೋದಕ್ಕೆ ಅವನು ಪ್ರಯತ್ನಿಸುತ್ತಾನೆ. ಇದು ಸುಲಭವಾದಂತಹ ವಿಧಾನ. ಸೇವಾ ಮನೋಭಾವದಿಂದ, ಭಕ್ತಿಯಿಂದ ಯಾರು ನನ್ನನ್ನ ಭಜಿಸುತ್ತಾರೋ ಅವರಿಗೆ ಸೂಕ್ತವಾದ ಬುದ್ಧಿಯನ್ನ ನಾನು ಕೊಡ್ತೇನೆ. ದದಾಮಿ ಬುದ್ಧಿಯೋಗಂ ಅಂತ ಭಗವಂತ ಹೇಳ್ತಾರೆ. ತೇಷಾಂ ಸತತ ಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತ್ವಂ ಏನ ಮಾಂ ಉಪಯಾಂತಿತೇ. ಅವನಿಗೆ ಎಲ್ಲಾ ರೀತಿಯ ಬುದ್ಧಿಯನ್ನ ನಾನು ಕೊಡ್ತೇನೆ, ಅವನು ಪ್ರೀತಿಪೂರ್ವಕವಾಗಿ ನನ್ನನ್ನು ಭಜಿಸಿದಾಗ ಅಂತ ಭಗವಂತ ಹೇಳ್ತಾರೆ. ಇನ್ನು ನಿರಾಕಾರವಾದಿಗೆ ಪ್ರಗತಿ ತುಂಬಾ ಕಷ್ಟಕರವಾಗಿರುವಂತದ್ದು, ತನ್ನ ಸ್ವಂತ ಪ್ರಯತ್ನದ ಮೇಲೆ ಅವನು ಅವಲಂಬಿಸಿದ್ದಾನೆ. ಆದರೆ ಭಕ್ತನಾದವನಿಗೆ ಇದು ಸ್ವಾಭಾವಿಕವಾಗಿರುವಂತದ್ದು ಮತ್ತು ಸುಲಭವಾಗಿರುವಂತದ್ದು. ಯಾಕೆಂದ್ರೆ ಪ್ರತಿಯೊಂದು ಜೀವಿಗೂ ಭಗವಂತನ ಜೊತೆ ಸಂಬಂಧ ಅನಾದಿ ಕಾಲದಿಂದ ಇದ್ದೇ ಇದೆ. ಅದನ್ನ ಅವನು ಮರೆತಿದ್ದಾನೆ. ಮತ್ತೆ ಅದನ್ನ ಮರುಸ್ಥಾಪಿಸಿದಾಗ ಅದು ಸ್ವಾಭಾವಿಕವಾಗುತ್ತದೆ ಮತ್ತು ಸುಲಭವಾಗುತ್ತೆ ಆ ಸಂಬಂಧವನ್ನ ಮುಂದುವರಿಸಿಕೊಂಡು ಹೋಗುವುದಕ್ಕೆ. ಇನ್ನು ನಿರಾಕಾರವಾದಿಗೆ ಭಗವಂತನ ಜೊತೆ ನೇರ ಸಂಬಂಧ ಇರುವುದಿಲ್ಲ, ಸಂಬಂಧವೇ ಇರುವುದಿಲ್ಲ. ಯಾಕೆಂದ್ರೆ ಅವನು ರೂಪದಲ್ಲಿ ನಂಬಿಕೆಯನ್ನೇ ಇಡ್ಲಿಲ್ಲ, ಇನ್ನು ಸಂಬಂಧ ಎಲ್ಲಿಯ ಮಾತು. ನಿರಾಕಾರದಲ್ಲಿ ಸ್ನೇಹ ಸಂಬಂಧ ಸಾಧ್ಯವಿಲ್ಲ. ಭಕ್ತನಾದವನಿಗೆ ಭಗವಂತನ ಜೊತೆ ಅನ್ಯೋನ್ಯ ಸಂಬಂಧವಿರುತ್ತೆ. ಭಕ್ತವತ್ಸಲ ಕೃಷ್ಣ ತನ್ನ ಭಕ್ತರ ಭಕ್ತಿಗೆ ಪ್ರೀತಿಯಿಂದ ಸ್ಪಂದಿಸುತ್ತಾನೆ. ಹೀಗೆ ಸಂಬಂಧ ಇರುತ್ತೆ. ಇನ್ನು ನಿರಾಕಾರವಾದಿ ತನ್ನ ಸ್ವಂತ ಪ್ರಯತ್ನದ ಮೇಲೆ ಅವಲಂಬಿತನಾಗಿರುತ್ತಾನೆ. ಆದರೆ ಭಕ್ತನಿಗೆ ಭಗವಂತ ಎಲ್ಲಾ ರೀತಿಯಲ್ಲೂ ಸಹಾಯವನ್ನ ಮಾಡ್ತಾರೆ ಭಕ್ತಿಯಲ್ಲಿ ಪ್ರಗತಿ ಹೊಂದುವುದಕ್ಕೆ. ಇನ್ನು ಭಗವಂತನ ರೂಪ ಸಚ್ಚಿತ್ ಆನಂದ. ನಿರಾಕಾರವಾದಿಗೆ ಸತ್ ಮತ್ತು ಚಿತ್ ಸಾಕ್ಷಾತ್ಕಾರ ಮಾತ್ರ ಅವನಿಗೆ ಆಗುತ್ತೆ, ಶಾಶ್ವತವಾಗಿರುವಂತದ್ದು ಮತ್ತು ಜ್ಞಾನ. ಆದ್ರೆ ಆನಂದ, ಭಗವಂತ ಆನಂದದ ಮೂಲ ಅನ್ನೋದು ಅವನಿಗೆ ಗೊತ್ತಾಗುವುದಿಲ್ಲ. ಭಕ್ತನಾದವನಿಗೆ ಸಚ್ಚಿತ್ ಆನಂದ, ಈ ಮೂರು ತರದ ಒಂದು ರಿಯಲೈಸೇಷನ್ ಕೂಡ ಆಗುತ್ತೆ ಅಂತ ಇಲ್ಲಿ ನಾವು ನೋಡಬಹುದು. ಸೊ ಈಗ ನಿರಾಕಾರ ರೂಪ ಅಂತ ತಿಳ್ಕೊಂಡ್ರೆ, ಈಗ ನಾವು ಭಗವಂತನಿಗೆ ಮಾಡುವಂತ ಪ್ರಾರ್ಥನೆಯನ್ನ ಭಗವಂತ ಕೇಳ್ತಾರೆ ಅಂತ ಇದ್ರೆ ಭಗವಂತನಿಗೆ ಕಿವಿ ಇರಬೇಕು ಅಲ್ವಾ? ಸೊ ಕಿವಿ ಹೇಗೆ ಗಾಳಿಯಲ್ಲಿರುತ್ತಾ? ಇಲ್ಲ. ಕಿವಿ ಇದ್ಮೇಲೆ ಭಗವಂತನಿಗೆ ಆಕಾರವಿರಬೇಕು, ರೂಪ ಇರಬೇಕು. ಆವಾಗ ಭಗವಂತ ನಮ್ಮ ಪ್ರಾರ್ಥನೆಯನ್ನ ಕೇಳ್ತಾರೆ, ನಮ್ಮ ಭಕ್ತಿಗೆ ಸ್ಪಂದಿಸ್ತಾರೆ. ಪ್ರೀತಿ, ಕರುಣೆ ಇದೆಲ್ಲವೂ ಅಲ್ಲಿ ವ್ಯಕ್ತಿ ಇದ್ದಾರೆ ಅನ್ನೋದನ್ನ ತೋರಿಸುತ್ತದೆ. ನಿರಾಕಾರದಲ್ಲಿ ಪ್ರೀತಿ, ಕರುಣೆ, ಸ್ಪಂದನೆಗೆ ಅವಕಾಶವೇ ಇಲ್ಲ. ಇದರ ಮುಂದಿನ ಭಾಗವನ್ನ ನಾವು ನಾಳಿನ ಎಪಿಸೋಡ್ ಅಲ್ಲಿ ತಿಳಿದುಕೊಳ್ಳೋಣ.
1: ಇದುವರೆಗೂ ಕೇಳಿದ್ರಿ ಗೀತ ರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.

0: मृत्युमय सकाळमध्ये आता मी निरोप घेणार आहे, पण जाण्यापूर्वी आजच्या पुण्यतिथी. इंदुमती पारेख सामाजिक कार्यकर्त्या यांची आज पुण्यतिथी. बाळासाहेब देवरस राष्ट्रीय स्वयंसेवक संघाचे तिसरे सरसंघचालक यांची पुण्यतिथी आजच. शरद पिळगावकर चित्रपट निर्माते दिग्दर्शक यांची पुण्यतिथी आजच्याच दिवशी. मोतीलाल अभिनेते यांची पुण्यतिथी आजच. गोपाळ गणेश आगरकर थोर समाजसुधारक यांची पुण्यतिथी आजचीच आहे. गोप बंधू दास भारतीय समाजसुधारक आणि स्वातंत्र्य सेनानी यांची पुण्यतिथी आजच्याच दिवशी. जिजाबाई मराठा साम्राज्याच्या राजमाता यांची पुण्यतिथी आजच. मुमताज महल शहाजहानची पत्नी यांची पुण्यतिथी आजचीच आहे. श्री निवृत्तीनाथ महाराज ज्येष्ठ गुरु संत यांची पुण्यतिथी आजच. या होत्या आजच्या पुण्यतिथीने. आज सोबत मनीषा निरोप घेते, उद्या पुन्हा येईनच, पण तोपर्यंत तुम्ही ऐकत राहा गणपणी 91.4 FM KLE कणसू. नमस्कार.
1: ಎಲ್ಲರಿಗೂ ನಮಸ್ಕಾರ, ಬೆಳಗಿನ ಶುಭೋದಯಗಳು. ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಪ್ರೀತಿಯ ಸ್ವಾಗತ ನಮ್ಮ ಇಂದಿನ ಪ್ರಸಾರದಲ್ಲಿ. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8 ಗಂಟೆಯಿಂದ 8:15 ವಾರ್ತೆಗಳು, ಹಿಂದಿ ಭಾಷೆಯಲ್ಲಿ 8:15 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 9:00 ಕೆಎಲ್ಇ ಔಷಧೀಯ ಜ್ಞಾನ ಸರಣಿ ಕಾರ್ಯಕ್ರಮ, 9:00 to 9:30 ವಿಶೇಷ ಕಾರ್ಯಕ್ರಮಗಳು, 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 to 12:30 ಕನ್ನಡ ಜನಪದ ಗೀತೆಗಳ ಕಾರ್ಯಕ್ರಮ ಜನಪದ ಸಿರಿ, 12:30 to 1:00 ಪ್ರಸಾರವಾಗಲಿದೆ ಗೀತ ಸಂಗಮ ಕಾರ್ಯಕ್ರಮ, 1:00 to 1:30 ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು, 1:30 to 2:00 ಮಹಿಳಾ ಜಗತ್ತು ಮರಾಠಿ ಸಮಯದಲ್ಲಿ, 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ, 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ, 4:00 to 4:30 ಭಾಷಾ ಸಂಗಮ ಕಾರ್ಯಕ್ರಮ, 4:30 to 5:00 ಪ್ರಸಾರವಾಗಲಿದೆ ಸಂಧ್ಯಾ ಸಮಯ, 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ, 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ, 7:45 to 8:00 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು, 8:00 to 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಮೆಲ್ಲುಸಿರೆ ಸವಿಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವು

0: ಎಎಲ್ಇ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ಡಾಕ್ಟರ್ ಎಂಎಸ್ ಶೇಷಗಿರಿ ಕ್ಯಾಂಪಸ್ ಬೆಳಗಾವಿ. ಕೆಸಿಇಟಿ ಕೋಡ್ E036, ಕಾಮೆಡ್ ಕೆ ಕೋಡ್ E065. 2025-26 500ಕ್ಕೂ ಹೆಚ್ಚು ನೇಮಕಾತಿ ಆಫರ್ಗಳು ಲಭಿಸಿವೆ. ವಿದ್ಯಾರ್ಥಿಗಳಿಗೆ ವಾರ್ಷಿಕ 16 LPA ವರೆಗಿನ ಗರಿಷ್ಠ ಪ್ಯಾಕೇಜ್ ದೊರೆತಿದೆ. 150ಕ್ಕೂ ಹೆಚ್ಚು ಅನುಭವಿ ಶಿಕ್ಷಕರು ಹಾಗೂ 50ಕ್ಕೂ ಹೆಚ್ಚು ಡಾಕ್ಟರೇಟ್ ಪದವೀಧರರಿದ್ದಾರೆ. ಸುಸಜ್ಜಿತ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ UG ಕೋರ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, BCA, MCA, MBA ಮತ್ತು MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ ಲಭ್ಯವಿದೆ. ಇನ್ಫೋಸಿಸ್, ಜುನಿಪರ್ HPE, ಫೆಡರಲ್ ಬ್ಯಾಂಕ್ ಮತ್ತು ಬಾಷ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 0832 ಅಥವಾ www.aletech.ac.in ಗೆ ಭೇಟಿ ನೀಡಿ.
1: ಕೇಲಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಚಿಕ್ಕೋಡಿ. ಅಡ್ಮಿಷನ್ಸ್ ಓಪನ್ ಫಾರ್ 2026-27. ಬಿ ಕೋರ್ಸಸ್ ಅವೈಲೇಬಲ್: ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಅಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್. ಪಿಜಿ ಕೋರ್ಸಸ್ ಅವೈಲೇಬಲ್: ಮಾಸ್ಟರ್ಸ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್. ದ ಕಾಲೇಜ್ ಇಸ್ NBA ಅಕ್ರೆಡಿಟೆಡ್ ಅಂಡ್ ಹ್ಯಾಸ್ ಬಿನ್ ರೆಕಗ್ನೈಸ್ಡ್ ಬೈ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಆಸ್ ಎ ಮಾಡೆಲ್ ಇಂಜಿನಿಯರಿಂಗ್ ಕಾಲೇಜ್. ಕರಿಯರ್ ಅಪರ್ಚುನಿಟೀಸ್, 100% ಪ್ಲೇಸ್ಮೆಂಟ್ ಅಸಿಸ್ಟೆನ್ಸ್ ವಿತ್ ರಿಕ್ರೂಟ್ಮೆಂಟ್ ಸಪೋರ್ಟ್ ಫ್ರಮ್ ಮೋರ್ ದನ್ 50 companies including Infosys, Tata Group and Wipro. Special coaching is provided for UPSC, KPSC and GATE along with academic workshops. The campus offers 500 Mbps Wi-Fi, a well-equipped library and digital classrooms. Separate well-furnished hostel facilities are available for boys and girls. College bus facilities are available on more than 10 major surrounding routes. Admissions are conducted as per Government of Karnataka norms, CET code E167. For more information, call 9483047799 or visit www.klecet.edu.in.

0: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: Looking for a rewarding career in healthcare? Your journey starts here. Admissions are now open at KLE College of Physiotherapy, Hubballi, one of the leading institutions under KLE Academy of Higher Education and Research. Enroll in the Bachelor of Physiotherapy, BPT, a five-year comprehensive program including 1 year of internships. Learn in modern labs and smart classrooms. Access digital libraries, hostel facilities and vibrant extracurricular activities. Don't miss this opportunity to step into a respected and fast-growing profession. Call now at 866-033-5218 or at 944-98212. Visit kcpt.kaher.edu.in. KLE College of Physiotherapy, empowering your future in healthcare.
1: KLE Pharmacy College, Umbalgavi, 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು, ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು ಪಿಎಚ್ಡಿ ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು, 100ಕ್ಕೂ ಹೆಚ್ಚು ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000ಕ್ಕೂ ಹೆಚ್ಚು ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, ನ್ಯಾಕ್ ಎ ಪ್ಲಸ್ ಗ್ರೇಡ್ ಮತ್ತು ಎನ್ಐಆರ್ಎಫ್ ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.

0: யாரோ இவனோ, யாரோ இவனோ, யாரோ இவனோ.
1: ಶುಭೋದಯ ಪ್ರೀತಿಯ ಸ್ನೇಹಿತರೆ, ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕೇಳ್ತಾ ಇದ್ರ ವೇಣು ಧ್ವನಿ, ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಆತ್ಮೀಯ ಸ್ನೇಹಿತರೆ. ಇದು ಶುಭ ಬುಧವಾರದ ಸ್ಪೆಷಲ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜನ್ಮದಿನ ಸ್ಪೆಷಲ್ ತಗೊಂಡು ಬಂದಿದ್ದೇನೆ. ಎಸ್, ಇದೇ ತಿಂಗಳು June 6 ಆ ದಿನಕ್ಕೆ ಇತ್ತು ನಮ್ಮ ರಕ್ಷಿತ್ ಶೆಟ್ಟಿ ಅವರ ಜನ್ಮದಿನ. ಸ್ನೇಹಿತರೆ, ರಕ್ಷಿತ್ ಶೆಟ್ಟಿ ಅವರು ಅಭಿನಯಿಸಿರುವ ಚಿತ್ರದ ಹಾಡುಗಳು ಅಥವಾ ಕನ್ನಡ ಚಿತ್ರರಂಗದ ನಟಿ, ಅದೇ ದಿನ ಅವ್ರದ್ದು ಜನ್ಮದಿನ ಇತ್ತು. ಭಾವನಾ, ಎಸ್ ಆತ್ಮೀಯ ಸ್ನೇಹಿತರೆ, ಭಾವನಾ ಅವರು ಅಭಿನಯಿಸಿರುವ ಚಿತ್ರದ ಗೀತೆಗಳನ್ನು ರಿಕ್ವೆಸ್ಟ್ ಮಾಡಬಹುದು. ಸೊ ಸ್ನೇಹಿತರೆ, ಒಳ್ಳೊಳ್ಳೆ ಚಿತ್ರಗಳಲ್ಲಿ ಇವರು ನಟಿಸಿದ್ದಾರೆ. ಸೊ ಬನ್ನಿ, ಕನ್ನಡ ಚಿತ್ರರಂಗದ ನಮ್ಮ ರಕ್ಷಿತ್ ಶೆಟ್ಟಿಯವರು, ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿಯವರು ಅಥವಾ ನಮ್ಮ ಭಾವನಾ ಅವರು. ಸೊ ಸ್ನೇಹಿತರೆ, ಕನ್ನಡ ಚಿತ್ರರಂಗದ ಇವರು ಅಭಿನಯಿಸಿರುವ ಚಿತ್ರದ ಗೀತೆಗಳನ್ನು ರಿಕ್ವೆಸ್ಟ್ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಳ್ಳೊಳ್ಳೆ ಗೀತೆಗಳೊಂದಿಗೆ ನೀವು ಭಾಗವಹಿಸ್ತೀರಾ ಅಂತ ನಾನು ಭಾವಿಸ್ತೇನೆ. ಸೊ ಬನ್ನಿ ಆತ್ಮೀಯ ಸ್ನೇಹಿತರೆ, ನಮ್ಮ ಭಾವನಾ ಅವರು ಜಾಕಿ, ವಿಷ್ಣುವರ್ಧನ, ರೋಮಿಯೋ, ಯಾರೇ ಕೂಗಾಡಲಿ, ಗೋವಿಂದ ಗೋವಿಂದ, ಬಜರಂಗಿ 299, ಇನ್ಸ್ಪೆಕ್ಟರ್ ವಿಕ್ರಮ್ನಂತಹ ಉತ್ತಮ ಚಿತ್ರದಲ್ಲಿ ಎಸ್ ಎರಡೂ ಭಾವನಾ ಇದ್ದಾರೆ. ಇವರು ಭಾವನಾ ಮೆನನ್ ಅಣ್ಣವರು, ನಮ್ಮ ಪ್ರೀತಿಯ ಇವರು ಯಾರು, ಕಿಚ್ಚ ಸುದೀಪ್ ಅಣ್ಣ ಅವರಾಗಿರಲಿ ಅಥವಾ ನಮ್ಮ ಇವರು ಪುನೀತಣ್ಣ ಆಗಿರಲಿ, ಅವ್ರ ಜೊತೆ ಎರಡು ಚಿತ್ರ, ಶಿವಣ್ಣ ಅವ್ರ ಜೊತೆ ಒಂದು ಚಿತ್ರ ಮಾಡಿದ್ದಾರೆ. ಸೊ ಸ್ನೇಹಿತರೆ, ಅವರು ಗೊತ್ತಾಯ್ತಲ್ಲ, ಭಾವನಾ ಅಂದರೆ ಅವರು ಅಥವಾ ರಕ್ಷಿತ್ ಶೆಟ್ಟಿಯವರ ಹಾಡುಗಳನ್ನು ರಿಕ್ವೆಸ್ಟ್ ಮಾಡ್ಬೋದು. ಓಪನಿಂಗ್ ಗೀತೆಯನ್ನು ನಾನು ಪ್ರಸಾರ ಮಾಡ್ತಾ ಇದ್ದೇನೆ, ಅವನೇ ಶ್ರೀಮನ್ ನಾರಾಯಣ ಚಿತ್ರದ್ದು. ಸೊ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ, ಇದು 90.4 FM KLE ಕನಸು ಜನ್ಮದಿನ ಸ್ಪೆಷಲ್. ಇವತ್ತಿನ ಕಾರ್ಯಕ್ರಮದಲ್ಲಿ ನಟ ನಟಿ ನಮ್ಮ ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿಯವರ ಜನ್ಮದಿನ, ಹಾಗೂ ಅದೇ ದಿನ ವಿಚ್ ಇಸ್ June 6 ಈ ತಿಂಗಳಿನ ಶನಿವಾರ, ಎಸ್ ಮೊದಲನೇ ಶನಿವಾರ ಅವರ ಜನ್ಮದಿನ ಇತ್ತು. ಸೊ ಸ್ನೇಹಿತರ, ಭಾವನಾ ಮೆನನ್ ಅಥವಾ ರಕ್ಷಿತ್ ಶೆಟ್ಟಿ ಅಭಿನಯಿಸಿರುವ ಕನ್ನಡ ಚಿತ್ರರಂಗದ ಒಂದು ಗೀತೆಯನ್ನು ರಿಕ್ವೆಸ್ಟ್ ಮಾಡಿ ಹಾಡನ್ನು ಕೇಳಿ ಮಜಾ ಮಾಡಿ.

ಸ್ನೇಹಿತರೆ, ಇದು ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಟ ನಟಿ ನಮ್ಮ ಸ್ಪೆಷಲ್ ನಡೆದಿದೆ. ಆ್ಯಂಡ್ ಇದೇ ತಿಂಗಳು June 6 ಅವರ ಜನ್ಮದಿನ ಆಯಿತು. ಭಾವನಾ ಮೆನನ್ ಅವರು ಕನ್ನಡ ಚಿತ್ರರಂಗದಲ್ಲಿ ಒಳ್ಳೊಳ್ಳೆ ಚಿತ್ರವನ್ನು ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಆ್ಯಂಡ್ ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ಅವರು, June 6 ಇವರ ಜನ್ಮದಿನ ಆಯಿತು. ಸೊ ಇವತ್ತು ಡಬಲ್ ಧಮಾಕ ತಿಳ್ಕೊಳ್ಳಿ, ಜನ್ಮದಿನ ಸ್ಪೆಷಲ್ ಆ್ಯಂಡ್ ನಟ ನಟಿ ಸ್ಪೆಷಲ್. ಸೊ ಸ್ನೇಹಿತರೆ, ಈಗ ಪ್ರಸಾರವಾಗ್ತಿರೋ ಗೀತೆ ಆಗಿದೆ ಅಡ್ವೊಕೇಟ್ ಪ್ರಮೀಳಾ ಹಂಪನ್ ಅವರವರು ರಿಕ್ವೆಸ್ಟ್ ಮಾಡಿರುವ 777 ಚಾರ್ಲಿ ಚಿತ್ರದ್ದು ಬಾಂಡಿಂಗ್ ಗೀತೆ. ಬನ್ನಿ ಕೇಳೋಣ ಕಾರ್ಯಕ್ರಮದಲ್ಲಿ ಆ ಗೀತೆ. ಗೀತ ಮುಂಚೆ ಒಂದು ಚಿಕ್ಕ ಜಾಹೀರಾತು. KLE ಫಾರ್ಮಸಿ ಕಾಲೇಜು ಬೆಳಗಾವಿ, 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿ ಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.

ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ, ಇದು 90.4 FM ಕೆ ಎಲ್ ಇ ಕನಸು. ಗೀತೆ ಆಯ್ತು ಪ್ರಸಾರ, ಚಾರ್ಲಿ 777 ಚಿತ್ರದ್ದು. ಆತ್ಮೀಯ ಸ್ನೇಹಿತರೆ, ಈ ಗೀತೆಯನ್ನ ರಿಕ್ವೆಸ್ಟ್ ಮಾಡಿರೋರು ಅಡ್ವೊಕೇಟ್ ಪ್ರಮೀಳಾ ಹಂಪನ್ನವರವರು. ಸೊ ಸ್ನೇಹಿತರೆ, ಈ ಚಿತ್ರ ಒಮ್ಮೆ ಚಿತ್ರಮಂದಿರದಲ್ಲಿ ನೋಡಿದ್ದು ಅದಾದ ತಕ್ಷಣ ಬಹಳ ಉತ್ತಮ ಚಿತ್ರ ಸ್ನೇಹಿತರೆ. ದುನಿಯಾನಲ್ಲಿ ಈ ಒಂದೇ ಚಿತ್ರ ನಾನು ಇನ್ನೊಮ್ಮೆ ಹೋಗಿ ನೋಡಲಿಲ್ಲ. ನನಗೆ ಒಮ್ಮೆ ಚಿತ್ರ ಇಷ್ಟ ಆದರೆ ಮತ್ತೆ ಮತ್ತೆ ನೋಡೋ, ಏಕೆಂದರೆ ಒಳ್ಳೆ ಚಿತ್ರಗಳಲ್ಲಿ ಒಳ್ಳೆಯ ದೃಶ್ಯ ಇರುತ್ತೆ, ಒಳ್ಳೆ ದೃಶ್ಯದಿಂದ ಅಥವಾ ಒಳ್ಳೆಯ ಒಂದು ಸಂದೇಶ ಇರುತ್ತೆ. ಅಂಥ ಚಿತ್ರ ಮತ್ತೆ ಮತ್ತೆ ನೋಡೋಕ್ಲಿಕ್ಕೆ ಭಾಳ ಇಷ್ಟ. ಈ ಚಿತ್ರ ಯವ್ವ ಯಾರು ನನಗೆ ಚಾಲೆಂಜ್ ಕೊಟ್ಟರು ನಾನು ನೋಡೋಕೆ ಹೋಗುವುದಿಲ್ಲ. ಏಕೆಂದರೆ ಸ್ನೇಹಿತರೆ, ಅಪ್ಪ ಭಾಳ ತಿನ್ರಿ ಥಿಯೇಟರ್ನಲ್ಲಿ ಅಂತೂ. ಆ ಒಂದು ಹಾಡಿದೆ ಹೈಮ್ ಆಫ್ ಧರ್ಮ ಅಂತ, ಆ ಹಾಡು, ಆ ವ್ಯಕ್ತಿ ನಮ್ಮ ರಕ್ಷಿತ್ ಶೆಟ್ಟಿಯವರು, ಆ ಒಂದು ಚಾರ್ಲಿ, ಆ ಹೆಸರು ನಾಯಿ ಹೆಸರು ಚಾರ್ಲಿ, ಆ ಚಾರ್ಲಿಗೆ ಕರ್ಕೊಂಡು ಹೋಗ್ತಾರೆ ಏಕೆಂದರೆ ಅವನಿಗೆ ಕ್ಯಾನ್ಸರ್ ಆಗಿರ್ತದೆ. ಏಪ್ಪ ಕೈ ಮೈ ಜುಮ್ಮಾತ್ ನೋಡ್ರಿ ಇದನ್ನ ಹೇಳುವಾಗ. ಒಂದು ದೃಶ್ಯ ಇದೆ, ಗುಡಿ ಕಡೆ ಹೋಗಿ ಚಾರ್ಲಿ ಸಾಯ್ತಾನೆ, ಕಾಯಿ ಹಿಂಗೆ ಮ್ಯಾಲ ಮಾಡ್ತಾನೆ, ಹಿಂಗೆ ಅಳ್ತಾನೆ. ರಕ್ಷಿತ್ ಶೆಟ್ಟಿ ಏನು ನಟನೆ ಮಾಡಿದಾರೆ ರೀ, ಏನು ನಟನೆ ಮಾಡಿದಾರೆ ಆತ್ಮೀಯ ಸ್ನೇಹಿತರೆ. ನೋಡ್ರಿ ಮೈ ಜುಮ್ಮಾತ್, ಈ ಚಿತ್ರನ ಹಂಗಿದೆ. ಆ ರಕ್ಷಿತ್ ಶೆಟ್ಟಿ ಅಪ್ಪ ಯಾವಾಗ ಮತ್ತೆ ಇನ್ನೊಂದು ಚಿತ್ರ ಮಾಡ್ತಾರೆ ಅಂತ ಇಡೀ ಕನ್ನಡ ಚಿತ್ರರಂಗದ ಅಭಿಮಾನಿಗಳೆಲ್ಲರೂ ಕಾಯ್ಕೋತ್ ಕೂತಿದ್ದಾರೆ. ನಿನ್ನೆಲ್ಲಿ ಮೊನ್ನೆಯವರ ಜನ್ಮದಿನ ಇದ್ದಾಗ ಅವರ ಅಪ್ಪಟ ಗೆಳೆಯರು ರಿಷಬ್ ಶೆಟ್ಟಿ ಅವರು ಮೆಸೇಜನ್ನು ಮಾಡಿದ್ದಾರೆ, ಇವರು ಅತಿ ಶೀಘ್ರದಲ್ಲಿ ಬರ್ತಾರೆ ಅಂತ. ಏಕೆಂದರೆ ಈಗ ಕನ್ನಡ ಚಿತ್ರರಂಗಕ್ಕೆ ಉತ್ತಮ ಕತೆ ಇರುವ ಚಿತ್ರಗಳನ್ನು ಕೊಡ್ತಾ ಇದ್ದಾರೆ. ರಕ್ಷಿತ್ ಆಗಲಿ, ರಿಷಬ್ ಶೆಟ್ಟಿ ಅವರಾಗಿರಲಿ, ಅಥವಾ ರಾಜ ಶೆಟ್ಟಿ ಅವರಾಗಿರಲಿ, ಇವರ ಚಿತ್ರಗಳು ಯಾವತ್ತಾದರೂ ಇವರ ಪೋಸ್ಟರ್ ಮೇಲೆ ಇವರ ಹೆಸರಿದ್ರೆ ಹೋಗಿ ನೋಡ್ತೇನೆ ರೀ. ಯಾಕೆಂದರೆ ಇವರ ಚಿತ್ರ ಬಹಳ ಬಹಳ ಉತ್ತಮವಾಗಿರುತ್ತೆ. ಒಂದು ಸೂ ಫ್ರಾಮ್ ಸೋ ಅಂತ ಒಂದು ಪಿಕ್ಚರ್ ಬಂದಿತ್ತು ಆತ್ಮೀಯರೇ, ಥಿಯೇಟರ್ನಲ್ಲಿ ಎಲ್ಲರೂ ತುಂಬಿ ಹೋಗಿದ್ರು, ಎಲ್ಲ ಸಹ ಕುಟುಂಬ ಹೋಗಿದ್ರು, ನಕ್ಕಿ ನಕ್ಕಿಟ್ಟರು, ನಕ್ಕೋತ್ ನಕ್ಕೋತ್ ನಕ್ಕೋತ್ ಒಂದು ಸಂದೇಶನೂ ಇತ್ತು ಆ ಒಂದು ಚಿತ್ರದಲ್ಲಿ ಹೆಣ್ಮಕ್ಳ ಜೀವನದ ಬಗ್ಗೆ.

0: ಆ್ಯಂಡ್ ನನಗೆ ಖುಷಿಯಾಯಿತು ಈ ಒಂದು ಗೀತೆಯೊಂದಿಗೆ. ಅಡ್ವೊಕೇಟ್ ಪ್ರಮೀಳಾ ಹಂಪನ್ ಅವರವರು ತಿಳಿಸ್ತಾ ಇದ್ದಾರೆ, ಇದು ನಂದು ನಿಂದು ಫೇವ್ರೇಟ್ ಚಿತ್ರ. ಎಸ್, ಆದರೆ ದುನಿಯಾನಲ್ಲಿ ಒಂದೇ ಸಲ ನೋಡಿರುವ ಫೇವ್ರೇಟ್ ಚಿತ್ರ ಚಾರ್ಲಿ ಟ್ರಿಪಲ್. ಮತ್ತೊಮ್ಮೆ ನೋಡೋಕೆ ನಂಗೆ ಶಕ್ತಿ ಇಲ್ಲ ಆತ್ಮೀಯ ಸ್ನೇಹಿತರೆ. ಅದರಲ್ಲಿ ಒಂದು ಬಹಳ ಮುಖ್ಯವಾದ ಒಂದು ಟಾಪಿಕನ್ನು ಅವರು ತೊಗೊಂಡು ಸಿನಿಮಾ ಮಾಡಿದ್ದಾರೆ, ಬ್ರೀಡಿಂಗ್ ಬಗ್ಗೆ ಆ್ಯಂಡ್ ನಾಯಿ ಜೊತೆ ಯಾವ ರೀತಿ ಒಂದು ದೌರ್ಜನ್ಯ ಆಗುತ್ತೆ. ಬಾಪ್ ರೇ ಶೇ, ಆ ಚಿತ್ರದಲ್ಲಿ ಆ ಚಾರ್ಲಿ ಟ್ರಿಪಲ್ಸ್, ಆ ಚಾರ್ಲಿ ನಾಯಿ, ಆ ಪೋಸ್ಟರ್ ನೋಡಿದ್ರೆ ಸಾಕು ಕಣ್ಣಾಗಿ ನೀರು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ನೋಡೇನ್ರಿ ಆ ಫಿಲ್ಮ್ ಒಂದು. ಕನ್ನಡ ಚಿತ್ರರಂಗದ ಪ್ರೀತಿಯ ಅಭಿಮಾನಿಗಳೇ, ಯಾವತ್ತಾದರೂ ಟೈಮ್ ಸಿಕ್ಕಿದರೆ ಚಾರ್ಲಿ ಟ್ರಿಪಲ್ ಸೆವೆನ್ ಅನ್ನೋ ಒಂದು ಚಿತ್ರ ನೋಡಿ, ಬಹಳ ಉತ್ತಮವಾದ ಚಿತ್ರ. ಆ ಚಿತ್ರೀಕರಣ ಮಾಡುವಾಗ ಅದು ಬಿಹೈಂಡ್ ದ ಸೀನ್ಸ್ ನೋಡಿದೆ ನಾನು, ಎಷ್ಟು ಕಷ್ಟಪಟ್ಟು ನಾಯಿ ಜೊತೆ ರೀ, ನಾಯಿ ಯಾವ ಲೆವೆಲ್ ನಟನೆ ಮಾಡಿದೆ ಗೊತ್ತಾ ಆತ್ಮೀಯ ಸ್ನೇಹಿತರೆ. ಯಾವುದೇ ಕಂಪ್ಯೂಟರ್ ಯೂಸ್ ಮಾಡಲಾರ್ದೆ, VFX ಇದು ಅದು ಯೂಸ್ ಮಾಡಲಾರ್ದೆ ಆ ಒಂದು ನಾಯಿಗಳಿಂದ ಎಕ್ಸ್ಪ್ರೆಷನ್ ತೊಗೊಂಡಿದ್ದಾರೆ. ಮೈ ಗಾಡ್, ರಕ್ಷಿತ್ ಶೆಟ್ಟಿ ಅವರು ಕುಡಿತಿರ್ತಾರ ರೀ, ಸಿಗರೆಟ್ ಸೇರ್ತಿರ್ತಾರೆ ರೀ, ಆಮೇಲೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ರೀ ಅವರಿಗೆ. ಮನ್ಯಾಗ ಒಬ್ಬವ ಇರ್ತಾನೆ ರಕ್ಷಿತ್ ಶೆಟ್ಟಿ, ಚಣ್ ಅಂತ ಬಿದ್ದು ಬಿಡ್ತಾನೆ. ಆಮೇಲೆ ಆ್ಯಂಬುಲೆನ್ಸ್ ಬರುತ್ತೆ, ಆ ಆ್ಯಂಬುಲೆನ್ಸ್ ಹಿಂದೆ ಈ ಚಾರ್ಲಿ ಹಿಂಗೆ ಓಡ್ದು, ಮೈ ಗಾಡ್, ಆ ದೃಶ್ಯ ಇವತ್ತಿಗೂ ಮರೆಯೋದಿಲ್ಲ ನೋಡ್ರಿ. ನನಗೆ ಹೇಳುವಾಗ ಕಣ್ಣಾಗ ನೀರು ಬಂತು. ಆಮೇಲೆ ರಕ್ಷಿತ್ ಶೆಟ್ಟಿ ಅವರು ಅಡ್ಮಿಟ್ ಆದಾಗ ಆ ನಾಯಿ ಹೊರಗಡೆ ನಿಂತು ಹಿಂಗಿಂಗ್ ಕೈ ಬಾರಿಸಿರ್ತದೆ. ಆಮೇಲೆ ಎಲ್ಲ ಡಾಕ್ಟರ್ ಕೇಳ್ದೆ ಅದು ನಾಯಿ ಯಾರ್ದು ಅಂತ. ಅವಾಗ ಹೋಗಿ ಅವನ ರಕ್ಷಿತ್ ಶೆಟ್ಟಿಗೆ ಆ ನಾಯಿ ಮೇಲೆ ಪ್ರೀತಿ ಬರುತ್ತೆ, ಸಿಗರೇಟ್ ಬಿಟ್ಟು ಬಿಡ್ತಾರೆ, ದಾರು ಬಿಟ್ಟು. ಓ ಮೈ ಗಾಡ್, ಏನು ಫಿಲ್ಮ್ ರೀಪ್ಪ. ಶೇ, ಚಲೋ ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಸಿಂಪಲ್ ಆದ ಒಂದು ಲವ್ ಸ್ಟೋರಿ ಚಿತ್ರದ ಗೀತೆ ಚಂದ್ರಕಾಂತ್ ಬಡ್ಗಾವ್ ಅವರು ರಿಕ್ವೆಸ್ಟ್ ಮಾಡಿದ್ರೆ ಕೇಳಿ ಮಜಾ ಮಾಡಿ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ನಟ ನಟಿ ಸ್ಪೆಷಲ್ ಆ್ಯಂಡ್ ಜನ್ಮದಿನ ಸ್ಪೆಷಲ್ ಆಫ್ ಭಾವನಾ ಮೆನನ್ ಆ್ಯಂಡ್ ರಕ್ಷಿತ್ ಶೆಟ್ಟಿ ಅವರು. 6 June ಇವರ ಜನ್ಮದಿನ ಇತ್ತು. ಇವರು ಅಭಿನಯಿಸಿರುವ ಚಿತ್ರದ ಗೀತೆಗಳನ್ನು ರಿಕ್ವೆಸ್ಟ್ ಮಾಡಿ ಅಂತ ಹೇಳಿದೆ. ಗೀತೆಗಳಲ್ಲಿ ಈಗ ಚಂದ್ರಕಾಂತ್ ಬಡ್ಗಾವಿಯವ್ರದ್ದು. ಇದಾದ ತಕ್ಷಣ ಯಾರಿಬನು ಈ ಚಿತ್ರ ನಮ್ಮ ಇವರದು, ವಿಜಯ್ ಕುಮಾರ್ ಬಸ್ಮೆಯವರು ಯಾರೀ ಕೂಗಾಡಲಿ ಅಪ್ಪು ಸರ್ ಹಾಗೂ ಭಾವನಾ ಮೆನನ್ ಅಭಿನಯಿಸಿರುವ ಚಿತ್ರದ ಹಾಡು. ವಿನೋದ್ ಅವರು ರಿಕ್ವೆಸ್ಟ್ ಮಾಡಿದರೆ ಸಪ್ತ ಸಾಗರ ನಾಚೆ ಎಲ್ಲೋ ಈ ಟೈಟಲ್ ಗೀತೆಯನ್ನು ವಿಜಯಲಕ್ಷ್ಮಿ ಅವರು ಕರೆ ಮುಖಾಂತರ ನೀ ಸಿಗೋವರೆಗೂ ಭಜರಂಗಿ 2 ಶಿವಣ್ಣ ಹಾಗೂ ಭಾವನಾ ಮೆನನ್ ಅಭಿನಯಿಸಿರುವ ಚಿತ್ರದ ಹಾಡು. ಆತ್ಮೀಯರೇ, ನೀವು ಕೂಡ ಹಾಟ್ಲೈನ್ ಸಂಖ್ಯೆಯನ್ನು ಉಪಯೋಗಿಸಿ 9019904904 ರಕ್ಷಿತ್ ಶೆಟ್ಟಿಯವರ ಗೀತೆ ಅಥವಾ ಭಾವನಾ ಮೆನನ್ ಅವರ ಗೀತೆ. ರಾಜಶ್ರೀ ಅವರೇ ಮೆಸೇಜ್ ಮಾಡಿದ್ದೀರಾ, ಜೈ ಶ್ರೀರಾಮ್ ಜೈ ಜಿನೇಂದ್ರ, ನಿಮಗೂ ಕೂಡ ಒಳ್ಳೇದಾಗ್ಲಿ, ಬನ್ನಿ ಭಾಗವಹಿಸಿ, ಹಾಡನ್ನ ಕೇಳಿ ಮಜಾ ಮಾಡಿ.
1: ಆಯ್ತು, ನೆಟ್ಟಗಿದ್ದ ನನ್ನ ಹೃದಯ ಇಲ್ಲಿಂದ ಶುರು ಪ್ರೀತಿ ವ್ಯವಸಾಯ.

ಹುಬ್ಬಳ್ಳಿಯ KLE ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ. ಬಿಪಿಟಿ ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. KLE ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kahir.edu.in. KLE ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ. ಹುಬ್ಬಳ್ಳಿಯ KLE ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ. ಬಿಪಿಟಿ ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. KLE ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kahir.edu.in. KLE ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ. ಚಿಕ್ಕೋಡಿಯ KLE ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ, KLE CET, 2026-27 ಪ್ರವೇಶಗಳು ಪ್ರಾರಂಭ. ಬಿಇ ಕೋರ್ಸ್ಗಳು ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಕಂಪ್ಯೂಟರ್ ಸೈನ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಡೇಟಾ ಸೈನ್ಸ್ ಇಂಜಿನಿಯರಿಂಗ್ ಲಭ್ಯ. ಪಿಜಿ ಕೋರ್ಸ್ಗಳು MBA ಮಾಸ್ಟರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಮತ್ತು MCA ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಪದವಿಗಳು ಲಭ್ಯ. MBA ಮಾನ್ಯತೆ ಪಡೆದಿದ್ದು VTU ಮಾಡೆಲ್ ಇಂಜಿನಿಯರಿಂಗ್ ಕಾಲೇಜ್ ಎಂದು ಗುರುತಿಸಲ್ಪಟ್ಟಿದೆ. ಉದ್ಯೋಗಾವಕಾಶ 100% ಪ್ಲೇಸ್ಮೆಂಟ್ ನೆರವು ಮತ್ತು ಇನ್ಫೋಸಿಸ್, ಟಾಟಾ, ವಿಪ್ರೋದಂತಹ 50 ಹೆಚ್ಚು ಕಂಪನಿಗಳಿಂದ ನೇಮಕಾತಿ. UPSC, KPSC, ಗೇಟ್ ಮತ್ತು ಶೈಕ್ಷಣಿಕ ಕಾರಾಗಾರಗಳಿಗೆ ವಿಶೇಷ ತರಬೇತಿ ನೀಡಲಾಗುತ್ತಿದೆ. ಕಂಪ್ಲೀಟ್ ವೈಫೈ ಕ್ಯಾಂಪಸ್, ಸುಸಜ್ಜಿತ ಗ್ರಂಥಾಲಯ ಮತ್ತು ಡಿಜಿಟಲ್ ತರಗತಿಗಳಿವೆ. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾದ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯವಿದೆ. ಸುತ್ತಮುತ್ತಲಿನ 10 ಹೆಚ್ಚು ಪ್ರಮುಖ ಮಾರ್ಗಗಳಲ್ಲಿ ಕಾಲೇಜ್ ಬಸ್ಸು ಸೌಲಭ್ಯವಿದೆ. ಕರ್ನಾಟಕ ಸರ್ಕಾರದ ನಿಯಮಗಳ ಅನ್ವಯ ಪ್ರವೇಶಾತಿ ನಡೆಯುತ್ತಿದೆ. CET ಕೋಡ್ E167. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9483047799 ಅಥವಾ www.kleCET.edu.in ಗೆ ಭೇಟಿ ನೀಡಿ. ಆತ್ಮೀಯ ಸ್ನೇಹಿತರೆ, ನೀವು ಕೇಳ್ತಾ ಇದ್ರಾ ವೇಣು ಧ್ವನಿ, ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ಬನ್ನಿ, ಕಾರ್ಯಕ್ರಮದ ಈ ಗೀತೆಯನ್ನ ಕೇಳಿದ್ರಲ್ಲ, ವಿಚ್ ವಾಸ್ ಚಂದ್ರಕಾಂತ್ ಬಡಗಾವಿ ಅವ್ರದ್ದು. ಈಗ ಮುಂದಿನ ಗೀತೆ ರೆಡಿ ಆಗಿದೆ. ಯಾರಿವನು ಅನ್ನೋ ಹಾಡು ಯಾರೇ ಕೂಗಾಡಲಿ, ಕರ್ನಾಟಕದ ರತ್ನ ಪವರ್ ಸ್ಟಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಅಭಿನಯಿಸಿರುವ ಚಿತ್ರದ ಈ ಗೀತೆಯೊಂದಿಗೆ ವೀರಭದ್ರನಗರದ ವಿಜಯಕುಮಾರ್ ಬಸ್ಮಿ ಅವರು ಭಾಗವಹಿಸಿದ್ದಾರೆ. ಈ ಗೀತೆಯಾದ ತಕ್ಷಣ ನಮ್ಮ ವಿನೋದ್ ಅವರ ಹಾಡು ಬರ್ತಾ ಇದೆ. ಸೊ ಸ್ನೇಹಿತರೆ, ಜೀವ ನೀನು ಅನ್ನೋ ಗೀತೆಯೊಂದಿಗೆ ಶ್ರುತಿ ಗಿರೀಶ್ ಅವರು ಭಾಗವಹಿಸಿದ್ದಾರೆ. ಸೊ ಸ್ನೇಹಿತರೆ, ಶ್ರುತಿ ಅವರ ಆ ಹಾಡು ಅದಾದ ತಕ್ಷಣ ನಮ್ಮ ಶೋಭಾ ಡಬ್ಲಿ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಸದಾ ನಿನ್ನ ಕಣ್ಣಲ್ಲಿಯೇ ನಮ್ಮ ರಾಜಶ್ರೀ ಅವರು ಹೇಳ್ತಾ ಇದ್ದಾರೆ. ಸಪ್ತಸಾಗರದಾದ್ಯ ಎಲ್ಲೋ ಒಂದು ಹಾಡನ್ನು ಪ್ರಸಾರ ಮಾಡಿ ಆ ಚಿತ್ರದ್ದು ಖಂಡಿತ ಆ ಚಿತ್ರದ್ದು ಒಂದು ಗೀತೆ ನಾನು ಪ್ರಸಾರ ಮಾಡುವೆ. ಇಲ್ಲದಿದ್ದರೆ ಈ ಸಾಂಗ್ ಪ್ರಸಾರ ಮಾಡು, ಈ ಸಾಂಗ್ ಲಿಂಕ್ ಕಳಿಸಿದ್ದಾರೆ, ಈ ಸಾಂಗ್ ಯಾವುದಾಗಿರುತ್ತೆ ನೋಡೋಣ. ಆಲ್ ರೈಟ್, ರೋಮಿಯೋ ಚಿತ್ರದ ಹಾಡು ನಿಮಗೋಸ್ಕರ. ಈ ಹಾಡು ಸೂಪರ್ ಇದೆ. ಆಲೋಚನೆ 14 ತಗೊಳ್ಳಿ ರಾಜಶ್ರೀ ಅವರೇ, ನಿಮಗೋಸ್ಕರ ಈ ಗೀತೆ ಬರ್ತಾ ಇದೆ. ಒಳ್ಳೆ ಹಾಡ್ರಿಪ್ಪ. ಗೋಲ್ಡನ್ ಸ್ಟಾರ್ ಗಣೇಶ್ ಅವರೊಂದಿಗೂ ಅಭಿನಯಿಸಿದ್ರೆ ಭಾಳ ಒಳ್ಳೆ ಚಿತ್ರ, ವಿಚ್ ಈಸ್ ರೋಮಿಯೋ ನೋಡೇನ್ರಿ ನಾನು. ಆಲೋಚನೆ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಈ ಹಾಡು ಬರ್ತಾ ಇದೆ. ನಮ್ಮ ಇವರು ಯಾರು ರೇಣುಕಾ ಕಾಮ್ಕರ್ ಅವರು ರಿಕ್ವೆಸ್ಟ್ ಮಾಡಿದರೆ ನನ್ನವಳೆ ಈ ಗೀತೆ. ಆಹಾ, ಸೂಪರ್ ಆದ ಗೀತೆ, 11 ಆದ ತಕ್ಷಣ ಪ್ರಸಾರ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ಸೊ 100% ಹಂಗೆ ಪ್ರಸಾರ ಮಾಡ್ತೇನೆ. ನಿನ್ನೆ ಮಹಿಳೆಯರ ಬಗ್ಗೆ ಮಾತನಾಡಿದ್ದಕ್ಕೆ ಧನ್ಯವಾದ, ಮಹಿಳೆಯರ ಬಗ್ಗೆ ಮಾತನಾಡಿದ್ದಕ್ಕೆ ಧನ್ಯವಾದ ಅಂತ ಪ್ರೀತಿಯಿಂದ ಹೇಳ್ತಾರೆ ಇವರು. ಆದರೆ ಇವರು ವ್ಯಾಯಾಮ, ಧ್ಯಾನ, ಪ್ರಾಣಾಯಾಮ ಮಾಡಲಿಲ್ಲ ಅಂದರೆ ನನಗೆ ಬೇಜಾರಾಗುತ್ತೆ. ಏಸ್ ವೇಣು ಧ್ವನಿಯ ನನ್ನ ಪ್ರೀತಿಯ ಸ್ನೇಹಿತರೆ, ನೀವು ನನ್ನನ್ನು ಇಷ್ಟು ಪ್ರೀತಿಯಿಂದ ಕೇಳ್ತೀರಾ, ಬರೇ ಕೇಳಿ ಚಪ್ಪಾಳೆ ಬಾರಿಸಿ ಕೈ ತೊಳ್ಕೊಳ್ಬೇಡ್ರಿ, ಸ್ವಲ್ಪ ಪ್ರಾಣಾಯಾಮ, ಧ್ಯಾನ, ವ್ಯಾಯಾಮ ಮಾಡಿರಿ. ಈ ಮೂರು ಮಾಡಿರಿ, 5 ನಿಮಿಷ ಚಲೋ, 2 ನಿಮಿಷ ಮಾಡಿರಿ ಪ್ರಾಣಾಯಾಮ, 2 ನಿಮಿಷ ವ್ಯಾಯಾಮ, 2 ನಿಮಿಷ 2 ನಿಮಿಷ ವ್ಯಾಯಾಮ. ಏನು ಮಾಡೋದು ಮಂಜು ಅಂದ್ರೆ ಒಂದು ರೌಂಡ್ ಸೂರ್ಯ ನಮಸ್ಕಾರ ಆರಾಮ್ಸಿ ಆಗ್ತದೆ. ಹೆಂಗಾಗ್ತದೆ? ಆರಾಮ್ಸಿ ಆಗ್ತದೆ. ಪ್ರಾಣಾಯಾಮ, ವ್ಯಾಯಾಮ, ಧ್ಯಾನ 2 ನಿಮಿಷ ಮಾಡಿದ್ರೆ ಎಷ್ಟು? 2 3 6 6 ನಿಮಿಷ ತಮ್ಮ ಜೀವನದಲ್ಲಿ 24 ತಾಸಿನಲ್ಲಿ 6 ನಿಮಿಷ ನೀವು ತೆಗೆದು ನೋಡಿ, ಪ್ರಾರಂಭ ಮಾಡಿ. ಆತ್ಮೀಯ ಸ್ನೇಹಿತರೆ, ಎಲ್ಲ ಮಹಿಳೆಯರಿಗೆ ನಾನು ಉತ್ತಮವಾಗಿ ಹೇಳ್ತಾ ಇದ್ದೇನೆ. ಯಾಕಂದರೆ ನಾವು ಪುರುಷರು ನೋಡಿ, ಈಗ ನಾವು ಮುಂಜಾನೆ ಎದ್ನಿ ಜಿಮ್ ಹೋದ್ನಿ, ಸೈಕಲ್ ಹೊಡೆದ್ನಿ, ಸ್ವಿಮ್ಮಿಂಗ್ ಹೋದ್ನಿ, ಆದರೆ ಹೆಣ್ಮಕ್ಳು ಮುಂಜಾನೆ ಎದ್ದ ತಕ್ಷಣ ರಂಗೋಲಿ, ಕಸ, ಪರ್ಶಿ, ನಾಷ್ಟ, ಡಬ್ಬಿ, ಇದು ಅದು, ಧ್ಯಾನ ವ್ಯಾಯಾಮದ ಕಡೆ ಬರುವುದೇ ಇಲ್ಲ. ಈಗ ಅವರು ಹೇಳ್ಬೋದು ಮನೆ ಕೆಲಸನ ಭಾಳ ಆಗುತ್ತೆ. ಹಾಂ, ಮನೆ ಕೆಲಸನ ಭಾಳ ಆದವರಿಗೆ ನಾನು ಹೇಳ್ತಾ ಇದ್ದೇನೆ, ಮನೆ ಕೆಲಸದಲ್ಲಿ ಸ್ವಲ್ಪ ಚೇಂಜಸ್ ಮಾಡಿಕೊಳ್ಳಿ. ಆ ಪರ್ಶಿ ಒರೆಸೋ ಕಟ್ಟಿಗೆಯನ್ನು ಸ್ವಲ್ಪ ಕಮ್ಮಿ ಉಪಯೋಗಿಸಿ ತೆಳಗೆ ಬಗ್ಗೆ ನೀವು ಒರ್ಸಕ್ಕೆ ಚಾಲು ಮಾಡಿದ್ರೆ ಒಂದೇ ಕೊಲಿ ಸ್ಟಾರ್ಟ್, ಸ್ಲೋಲಿ ಸ್ಲೋಲಿ ಸ್ಟಾರ್ಟ್ ಮಾಡಿ. ವ್ಯಾಯಾಮ ಅನ್ನೋದು ಆತ್ಮೀಯ
ಆತ್ಮೀಯ ಸ್ನೇಹಿತರೆ, ಮೊದಲನೇ ದಿನ ಬರೀ 5 ನಿಮಿಷ ಮಾಡಬೇಕಾ, ಧ್ಯಾನನೂ 1 ನಿಮಿಷ ಮಾಡಬೇಕಾ, ಸ್ಲೋಲಿ ಸ್ಲೋಲಿ ಸ್ಟಾರ್ಟ್ ಮಾಡಬೇಕು. ಎಲ್ಲ ಒಮ್ಮೆ ಕುಂತ ಧ್ಯಾನ 2-3 ತಾಸು ಮಾಡ್ತಾನಂದ್ರೆ ಆಗೋದಿಲ್ಲ. ವೈಯಕ್ತಿಕವಾಗಿ ನನಗೆ ಕಂಟಿನ್ಯೂಯಸ್ ಪದ್ಮಾಸನದಲ್ಲಿ ಕೂತ್ಕೊಳ್ಳೋದು ಅಥವಾ ಸುಖಾಸನದಲ್ಲಿ ಕೂತ್ಕೊಳ್ಳೋದು ಅಥವಾ ವಜ್ರಾಸನ ಒಟ್ಟು ಧ್ಯಾನ ಅಂತ ಕೂತ್ಕೊಳ್ಳೋದು ಅಂತ ಬಂದರೆ 1 ತಾಸು ಮಟ್ಟ ನಾನು ಕೂತ್ಕೋತೇನೆ. ಅದರಲ್ಲಿಯೂ ಭಾಳ ಕಠಿಣವಾಗಿ ನನ್ನ ವಿಚಾರಗಳನ್ನು ಡಾಜ್ ಮಾಡಿ ಏಕದಮ್ ಶೂನ್ಯ ಆಗಿ ಕೂತ್ಕೊಳ್ಳಿಕ್ಕೆ ಭಾಳ ಕಠಿಣ. ಶೂನ್ಯ ಆಗಿ ಕೂತ್ಕೊಳ್ಳಿಕ್ಕೆ 1/2 ಸೆಕೆಂಡು ಆಗೋದಿಲ್ಲ ಆತ್ಮೀಯ. ಶೂನ್ಯ ಅಂದರೆ ತಲೆಯಲ್ಲಿ ಯಾವುದೇ ವಿಚಾರ ಬರಬಾರ್ದು. 1-2 ಸೆಕೆಂಡ್ ಆಗ್ಬೋದು ನೋಡ್ರಿ ನನ್ನ ಕಡೆ. ಈಗ ನೀವು ಅಂತೀರ ಮಂಜು ಬರೀ 2 ಸೆಕೆಂಡ್ ನೀ ತಲೆಯಾಗ ಶೂನ್ಯ ಆಗ್ತಿ, ಆದ್ರೆ ಆಗಿತ್ತು. ನೀವು ಟ್ರೈ ಮಾಡಿರೋ ನೋಡಿರಲ್ಲ, ತಲೆಯಾಗ ವಿಚಾರ ಬರಲಾರದೆ ನಿಮ್ಮ ಉಸಿರಾಟದ ಮೇಲೆ ಗಮನ, ಮತ್ತಿನ್ನು ಎತ್ತರ ಮೇಲೆ ಗಮನ ಇರಬಾರ್ದು. ನಿಮ್ಮ ಕಾಲು ನೋವು ಸಾಕತ್ತದ, ಎಂಟು ನೋವು ಸಾಕತ್ತದ, ಯಾವ ಕುಕ್ಕರ್ ಇಟ್ಟೆ ನೀ ಯಾವ್ದು ಇಟ್ಟೆ, ನೋ ನೋ ನೋ ನೋ ನೋ ನೋ ನೋ. ನಿಮ್ಮ ವಿಚಾರ ಇಲ್ಲದೆ ಆ ಒಂದು ಕ್ಷಣ ಆ ಒಂದು ಸಮಾಧಿ ಸ್ಥಿತಿಗೆ ಹೋಗುವುದೇ ನಿಜವಾದ ಯೋಗ. ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. 120 ಸೆಕೆಂಡ್ ಕಣ್ಣು ಮುಚ್ಚಿ ನೀವು ಬರೀ ಉಸಿರಾಟದ ಮೇಲೆ ಗಮನ ಮಾಡಿ ತೋರಿಸಿ, ತಲೆಯಾಗ ವಿಚಾರ ಬರಲಾರದೆ ತೋರಿಸಿ, ನಿಮಗೆ ಗೊತ್ತಾಗುತ್ತೆ. ಸೊ ಆತ್ಮೀಯರೇ, ಒಳ್ಳೆ ಗೀತೆಗಳು ದಸೋಸ್ ನಿಮ್ಮೊಂದಿಗೆ ನಾವು ನಟನಟಿ ಸ್ಪೆಷಲ್ ಆ್ಯಂಡ್ ಜನ್ಮದಿನ ಸ್ಪೆಷಲ್ ಆಫ್ ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ಹಾಗೂ ಭಾವನಾ ಮೆನನ್. ಇದೇ ತಿಂಗಳು June 6 ಇವರ ಜನ್ಮದಿನ ಆಯಿತು. ಸೊ ಒಂದೇ ದಿನಕ್ಕೆ ಇಬ್ಬರು ಹುಟ್ಟ್ಯಾರ್ರಿ ಅವ್ವ, ಇಬ್ಬರ ಜನ್ಮದಿನ ಇವತ್ತು. ನಟ ನಟಿ ಸ್ಪೆಷಲ್ ಆಗಿ ನಾನು ಸೆಲೆಬ್ರೇಟ್ ಮಾಡ್ತಾ ಇದ್ದೇನೆ. ಇನ್ನೊಂದು ಪ್ರಿಯಾಮಣಿ ಅನ್ನೋರ್ದು ಇತ್ತು, ಬಹಳ ಜನರದಿದೆ ಈ ಒಂದು ವರ್ಷ. ಆ್ಯಂಡ್ ಹಳೆ ನಟಿ ಶಿಲ್ಪಾ ಅವ್ರದ್ದು ಕೂಡ ಇದೆ. ಆತ್ಮೀಯ ಸ್ನೇಹಿತರೆ, ಯಾರಿಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಶಿಲ್ಪಾ ಅವರು ಅಂತ ಕನ್ನಡ ಚಿತ್ರರಂಗದ ಹಳೆ ನಟಿ, ಹಿರಿಯ ನಟಿ ಇವರು. ಸೊ ಅವ್ರದ್ದು ಮಾಡೋಣ, ಒಂದೊಂದೇ ಹಾಡನ್ನು ಕೇಳಿ ಮಜಾ ಮಾಡಿ. ಯಾರು

ವಿನೋದ ನಿಮ್ಮ ಗೀತೆ ಬಂದಿದೆ ಸಪ್ತ ಸಾಗರದ ಅಜಿ ಎಲ್ಲೋ ಸೈಡ್. ಏ ಯಪ್ಪ, ಈ ಪಿಕ್ಚರ್ ಯಾರು ನೋಡಿದಾರೋ ಇಲ್ಲೋ ಗೊತ್ತಿಲ್ಲ. ನಾನು ನೋಡೇನೆ ಎರಡು ಪಿಕ್ಚರ್ ನೋಡಿ ಮಾನ್ಸಿಕಾಗೇವೆ. ಏನು ಫಿಲ್ಮ್ ರೀಪ್ಪ, ಆತ್ಮೀಯ ಸ್ನೇಹಿತರೆ, ಏನು ನಟನೆ ಇಬ್ರು. ರಕ್ಷಿತ್ ಶೆಟ್ಟಿಯವರ ಜನ್ಮದಿನ ಇತ್ತು ಇದೇ ತಿಂಗಳು ಜೂನ್ 6. ಸೊ ಸ್ನೇಹಿತರೆ, ಅದೇ ದಿನ ಇತ್ತು ಭಾವನಾ ಮೆನನ್ ಅವರ ಜನ್ಮದಿನ. ಸೊ ಅದಕ್ಕೆ ಹೇಳಿದೆ ಒಳ್ಳೆಯದಾದಂಥ ಅವರು ಅಭಿನಯಿಸಿರುವ ಚಿತ್ರಗಳು ಇದ್ದಾವೆ, ಅದರಾಗಿಂದ ಗೀತೆಗಳು. ವಿಜಯಕುಮಾರ್ ಬಸ್ಮಿ ಅವರ ಗೀತೆ ಆಯಿತು ಪ್ರಸಾರ. ಯಾವುದೇ ಕೂಗಾಡಲಿ ಚಿತ್ರದ್ದು, ಈಗ ಮುಂದಿನ ಗೀತೆ ವಿನೋದ್ ಅವ್ರದ್ದು. ಇದಾದ ತಕ್ಷಣ ವಿಜಯಲಕ್ಷ್ಮಿ ಅವರೇ, ನಿಮ್ಮ ಹಾಡು ಬಜರಂಗಿ 2 ಚಿತ್ರದ್ದು, ಸುತ್ ಸುದ್ರಾಮ್ ಅವರ ಧ್ವನಿಯಲ್ಲಿ ನೀ ಸಿಗೋವರೆಗೂ. ದಿಸ್ ಇಸ್ ನಿಮ್ಮೊಂದಿಗೆ ನಾವು. ಶುಭ ಶುಭ ಶುಭ ಬುಧವಾರ 17 June. ದಿಸ್ ಇಸ್ ತಿಂಗಳಿನ 17ನೇ ದಿನ, ವರ್ಷದ 6ನೇ ತಿಂಗಳು. ಸೊ ಸ್ನೇಹಿತರೆ, 2026ರ 6ನೇ ತಿಂಗಳು ಮುಗಿಯಾಕ ಬಂತು ಯವ್ವ. ಬೋಳಲಿರೋ 6 ತಿಂಗಳು ಏನು ಮಾಡ್ತೀರಿ ನೋಡ್ರಿ ಯವ್ವ. ಎಸ್ ಆತ್ಮೀಯ ಸ್ನೇಹಿತರೆ, 6 ತಿಂಗಳು ಉಳಿದಿದೆ, ಏನು ಮಾಡ್ತೀರಾ? ಅಲ್ಲ, ಏನು ಟೆನ್ಷನ್ ತಗೊಳಕ್ಕೆ ಹೋಗಬೇಡಿ, ನಮಗೆ ಮುಂದಿನ 6 ತಿಂಗಳು ಏನಾಗುತ್ತೆ ಗೊತ್ತಿರುವುದಿಲ್ಲ ಆತ್ಮೀಯ ಸ್ನೇಹಿತರೆ. ಆದರೆ ಒನ್ ಡೇ ಅಟ್ ಅ ಟೈಮ್ ಅಂತ ಹೇಳ್ತಾರೆ. ನಾನು ಮತ್ತೆ ಹೇಳ್ತಾ ಇದ್ದೇನೆ, ನಿಮಗೆ ಏನು ಮಾಡಬೇಕು ಅಂತ ತಿಳ್ಕೊಂಡಿದ್ದೀರೋ ಅದು ನಿಮ್ಮ ತಲೆಯಾಗಿ ಹಿಂಗೆ ತಿಳ್ಕೊರಿ. ಏನು ಮಾಡಬೇಕಂತಿದೆ ನೋಡ್ರಿ, ಆ ವಿಷಯ ಇವತ್ತಿನ ದಿನಕ್ಕೆ ಮಾತ್ರ ಮಾಡ್ತೇನೆ, ನಾಳೆದು ನಾಳೆ ನೋಡೋಣ, ಇವತ್ತಿನ ದಿನಕ್ಕಾದರೂ ಮಾಡಿ ಮುಗಿಸೋಣ. ಎಸ್, ಒಂದೇ ಒಂದು ಪುಟ ಅಥವಾ ಒಂದೇ ಒಂದು ಪೇಜ್, ಒಂದು ಉತ್ತಮ ಪುಸ್ತಕದ್ದು

0: ಓದಿ, ಅಟ್ಲೀಸ್ಟ್ ಓದಿ. ಓದದೇ ಇರೋದರಿಂದ ಒಂದು ಪೇಜ್ ಓದೋದ್ರಿಗೆ ಎಷ್ಟೋ ಶ್ರೇಷ್ಠ, ಎಷ್ಟು ಒಳ್ಳೇದು ಹೌದಲ್ಲ? ಓದಲಾರದೇ ಇರೋದಕ್ಕಿಂತ ಅಟ್ಲೀಸ್ಟ್ ಒಂದು ಪೇಜ್ ಓದೋದು, ವ್ಯಾಯಾಮ ಮಾಡಲಾರದೇ ಇರೋಕ್ಕಿಂತ ಅಟ್ಲೀಸ್ಟ್ ಒಂದು 10 ಸಲಿ ಉಟ್ಟಕ್ಕೆ ಬೈಟಕ್ಕೆ ಮಾಡಿದ್ರೂ ಸಾಕು. ಆತ್ಮೀಯರೇ, ಈ ಉಟ್ಟಕ್ಕೆ ಬೈಟಕ್ಕೆ ಮಾಡಕ್ಕೆ ಹಚ್ಚಬೇಡ್ರಿ ಅಂತ ಭಿಕ್ಷೆ ಬಡ್ಕೋತ್ಕೊಂಡು ನಾನು ಸ್ಕೂಲ್ನಲ್ಲಿ ಅಭ್ಯಾಸ ಮಾಡಿಲ್ಲ ಅಂದ್ರೆ ನಮ್ಮ ಮೇಡಮ್ಗಳು ನಾನು ದಪ್ಪಿದ್ನಲ್ರೆ, ಇವನಿಗೆ ಉಟ್ಟಕ್ಕೆ ಬೈಟಕ್ಕೆ ಮಾಡಕ್ಕೆ ಹಚ್ಚಿರಿ ಒಂದು 100 ಅಂತ ಹೇಳೋರು, ಮೇಡಮ್ ನಾನು ನೀಲ್ ಡೌನ್ ಮಾಡ್ತೇನೆ, ನೀವು ಬೇಕಾರ ಬೈಡ್ರಿ, ಇದು ಉಟ್ಟಕ್ಕೆ ಬೈಟಕ್ಕೆ ಬೇಡ. 2 ದಿನ ಆದ ಕೂಡಲೇ ಬರೋಬ್ಬರ ಕೊಂಡೋ ಜಗನ್ಯಾಗ ನೂಸ್ತದ್ರಿ, ಬ್ಯಾಡ್ರಿ ಅಂತ ಅಳವ ನಾನು. ಸೊ ಆತ್ಮೀಯ ಸ್ನೇಹಿತರೆ, ಅದು ಒಂದು ಉತ್ತಮ ವ್ಯಾಯಾಮ ಅಂತ ಆಮೇಲೆ 9ನೇ ದಿನ ಅಖಾಡನಲ್ಲಿ ಹೋದ್ ನೋಡ್ರಿ, ಅವಾಗ ಗೊತ್ತಾಯ್ತು, ಯವ್ವ ಹೌದಾ, ಇದು ಒಂದು ವ್ಯಾಯಾಮ ಅಲ್ವಾ ಅಂತ. ಸೊ ಸ್ನೇಹಿತರೆ, ನಮ್ಮ ಗುರುಗಳು ನಮಗೆ ಶಿಕ್ಷೆ ಕೊಡುವಾಗ ಉಟ್ಟಕ್ಕೆ ಬೈಟಕ್ಕೆ ಮಾಡಿಸ್ತಿದ್ರೆ ಅದನ್ನ ನೀವು ಒಂದು 10 ಸಲ ಮಾಡ್ಬೋದು. ಏನೂ ಮಾಡದೇ ಇರೋದಕ್ಕಿಂತ ಏನಾರು ಒಂದು ಮಾಡೋದು ಉತ್ತಮ, ಅದು ಇವತ್ತಿನ ದಿನಕ್ಕೆ ಸೀಮಿತವಾಗಿ ಮಾಡಿದರೆ ಇನ್ನೂ ಉತ್ತಮ. ಬನ್ನಿ, ಇದಾಯಿತು. ವಾಟ್ಸಪ್ ಮೆಸೇಜ್ ಮುಖಾಂತರ ಪೂಜಾ ಅವರು ತಿಳಿಸ್ತಾ ಇದ್ದಾರೆ, 120 ಸೆಕೆಂಡಿನ ನಿಜವಾಗ್ಲೂ ಅದು ಒಂದು ಚೇಂಜ್ ಆಗಿದೆ ನನ್ನ ಜೀವನದಲ್ಲಿ. ಮಂಜುನಾಥ್ ಅವರೇ, ನೀವು ಹೇಳಿರುವ ಪ್ರಕಾರ ನಾನು ಮಾಡಿದ್ದೆ, ಆ್ಯಂಡ್ ನನಗೆ ಸ್ಟಡೀಸ್ನಲ್ಲಿ ಅಭ್ಯಾಸದಲ್ಲಿ ಬಹಳ ಒಳ್ಳೆ ಫೋಕಸ್. ಎಸ್ ಪೂಜಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಈ ಮಾತನ್ನು ನಾನು ಯಾವಾಗಿಂದ ಹೇಳ್ತಾ ಬಂದಿದ್ದೇನೆ, ಬೇರೆ ಯಾವುದು ಬೇಡ, ಅದು ಇದು ಬೇಡ, ಜಸ್ಟ್ 120 ಸೆಕೆಂಡ್ಸ್ ದಿನದ 2 ನಿಮಿಷ ನೀವು ತೊಗೊಳ್ಳೋ ಉಸಿರಾಟದ ಮೇಲೆ, ನಾರ್ಮಲ್ ಉಸಿರಾಟ, ಏಕ್ದಮ್ ಹಿಂಗದು ಜಗ್ಗಿ ಜಗ್ಗಿ ಬಿಡಬಾರ್ದು, ನಾರ್ಮಲ್ ಈ ಕಣ್ಣು ಮುಚ್ಚಿ ಹಿಂಗೆ ಉಸಿರಾಟದ ಮೇಲೆ ಗಮನ ಕೊಟ್ಟು, ಯಾರು ಡ್ರೈವಿಂಗ್ ಮಾಡತ್ತೀರಿ ಕಣ್ಣು ಮುಚ್ಚಕ್ಕೆ ಹೋಗ್ಬೇಡ್ರಿ, ಮತ್ತು ಮಂಜು ಹೇಳ್ಯಾನ ಕಣ್ಣು ಮುಚ್ಚನ ನನಗೆ ಹುಡ್ಕೋತ ಬರೋದು ಅಲ್ಲಿ ನೀವು ಬಡ್ಕೋತ. ಸೊ ಆತ್ಮೀಯ ಸ್ನೇಹಿತರೆ, ಐ ಆಮ್ ಜಸ್ಟ್ ಟೆಲಿಂಗ್ ಯು, ನಿಮ್ಮ ಜೀವನದಲ್ಲಿ ಕಣ್ಣು ಮುಚ್ಚಿ 120 ಸೆಕೆಂಡ್ಗಳು ಜಸ್ಟ್ ನಿಮ್ಮ ಉಸಿರಾಟದ ಮೇಲೆ ಗಮನ ಕೊಟ್ಟು ನೋಡಿ, ವಿಚಾರ ಇಲ್ಲದೆ ಕೊಟ್ಟು ನೋಡಿ, ನಿಮಗೆ ಗೊತ್ತಾಗುತ್ತೆ ನೀವು ಎಲ್ಲಿಗೆ ಇದ್ದೀರಾ ಅಂತ. ನಿಮ್ಮ ತಲೆಯಾಗಿ ಏನೇನು ಬೇಡವಾದ ವಿಚಾರಗಳು ತಲೆ ತೆರ್ರ ತುರ್ರ ತರ್ರ ತುರ್ರ ತಿಕ್ತಿರ್ತದೆ. ಎಸ್, ನಿಜವಾಗ್ಲೂ ಹೇಳ್ತೇನೆ ಸ್ನೇಹಿತರೆ, ಬೇಡವಾದ ವಿಚಾರಗಳು ನಿಮ್ಮ ರೋಗಕ್ಕೆ ಕಾರಣ ಆಗ್ತಾ ಇದೆ. ಕಾರ್ಯಕ್ರಮದ ಮುಂದಿನ ಗೀತೆ ರೆಡಿ ಆಗಿದೆ, ಆದರೆ ಗೀತ ಮುಂಚೆ ಬರ್ತಾ ಇದೆ ಒಂದು ಜಾಹೀರಾತು.
1: KLE ಫಾರ್ಮಸಿ ಕಾಲೇಜು ಬೆಳಗಾವಿ, 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು, ಬಿ ಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು, 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗಾವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 0831-247-1399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.

ವಿಜಯಲಕ್ಷ್ಮಿ ಅವರೇ, ನಿಮ್ಮ ಗೀತೆ ರೆಡಿ ಆಗಿದೆ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ಸ್ಪೆಷಲ್ ನಟ ನಟಿ ಪ್ಲಸ್ ಜನ್ಮದಿನ ಸ್ಪೆಷಲ್ ಆಫ್ ರಕ್ಷಿತ್ ಶೆಟ್ಟಿ ಹಾಗೂ ಭಾವನಾ ಮೆನನ್ ಅವರು. ಬಜರಂಗಿ ಟು ಅಂತ ಹೇಳಿದ ತಕ್ಷಣ ಬೇಜಾರಾಗುತ್ತೆ ಆತ್ಮೀಯ ಸ್ನೇಹಿತರೆ. ಈ ಚಿತ್ರದ ಬಗ್ಗೆ ನಾನು ಹೆಂಗೆ ಎಲ್ಲರಿಗೂ ಗೊತ್ತಲ್ಲ, ಅಕ್ಟೋಬರ್ 29, 2021 ಆ ಒಂದು ದಿನ ಮುಂಜಾನೆ ಎಕ್ಸೈಟೆಡ್ ಇದ್ದೆ, ಟಿಕೆಟ್ ಆಲ್ರೆಡಿ ಬುಕ್ ಮಾಡಿ ಕೂತಿದ್ದೆ, ರಾತ್ರಿ ಶೋ ಹೋಗೋಣ ಬಜರಂಗಿ ಟು, ಏಕೆಂದರೆ ಬಜರಂಗಿ 1 ನೋಡೇನು ನಾನು ಆ್ಯಂಡ್ ಬಜರಂಗಿ 2 ಭಾಳ ಎಕ್ಸೈಟೆಡ್ ಕೂತಿದ್ದೆ. ಹೇ, ಚಿತ್ರ ರಿಲೀಸ್ ಆಗ್ತಾ ಇದೆ, ಶಿವರಾಜ್ ಕುಮಾರ್ ಅವ್ರದ್ದು ಮಾತಾಡ್ತಿದ್ದೇನೆ ನಾನು ಅಪ್ಪು ಸರ್ ಅವ್ರದ್ದು. ನೋಡಿದರೆ ಅದೇ ದಿನ ಆ ಒಂದು ಘಟನೆ ಆಯಿತು, ನಮ್ಮನ್ನು ಅಗಲಿರುವ ಆ ಒಂದು ವಿಷಯ ಬಂತು. ನೋಡಿ, ಬಜರಂಗಿ 2 ಚಿತ್ರವನ್ನು 15 ದಿನದ ನಂತರ ವಾಪಸ್ ಥಿಯೇಟರ್ನಾಗ ಯಾರೂ ಹೋಗಾಕ ರೆಡಿ ಇಲ್ಲ. ಇವತ್ತಿಗೆ ಆತ್ಮೀಯ ಸ್ನೇಹಿತರೆ, ಆ್ಯಕ್ಚುಲಿ ನೋಡೋಕೆ ಹೋದ್ರೆ ಕನ್ನಡ ಚಿತ್ರರಂಗದ ಬಿಸ್ನೆಸ್ ಏನಾಗಿದೆ ಕಂಪ್ಲೀಟ್ ಭಾಳ ಕಮ್ಮಿ ಆಗಿಬಿಟ್ಟಿದೆ. ಭಾಳ ಉತ್ತಮವಾದ ನಮ್ಮ ಪೂಸರ್ ನಮ್ಮನ್ನು ಬಿಟ್ಟು ಹೋದ ತಕ್ಷಣ ಅಂತರೂ ಭಾಳಷ್ಟು ಥಿಯೇಟರ್ ಓನರ್ಗಳು ಹೇಳ್ತಾ ಇದ್ದಾರೆ ಅವ್ರ ಚಿತ್ರ ಮಿನಿಮಮ್ 1 ತಿಂಗಳಾದ್ರು ಓಡ್ತಿದ್ರು. ಏಕೆಂದರೆ ಆ ವ್ಯಕ್ತಿಯ ಚಿತ್ರ, ಅಪ್ಪು ಸರ್ ಅವರ ಚಿತ್ರ ಫ್ಯಾಮಿಲಿ ಎಂಟರ್ಟೈನರ್ ಆಗಿತ್ತು. ಎಲ್ಲ ಸಹಕುಟುಂಬ ಬರ್ತಿದ್ರು ರೀ ಸ್ನೇಹಿತರೆ, ನನಗೆ ಇವತ್ತಿಗೂ ನೆನಪಿದೆ. ನಾವು ಅವರ ಚಿತ್ರವನ್ನು ಥಿಯೇಟರ್ನಲ್ಲಿ ನೋಡು, ಎಲ್ಲರೂ ಬರ್ತಿದ್ರು, ಎಲ್ಲ ಫ್ಯಾಮಿಲಿದವರು ಬರ್ತಿದ್ರು ರೀ. ಭಾಳ ಚೆನ್ನಾಗಿ ಚಿತ್ರ, ಚಕ್ರವ್ಯೂಹ ಚಿತ್ರ ಅಂತೂ ನಮ್ಮ ಮಿಸ್ ಮಾಡೋದಿಲ್ಲ, ಅದು ಯಾವತ್ತಿಗೂ ನೆನಪಿದೆ. ನಾವು ಟಾಕೀಸ್ ಈಗ ರಿಪೇರಿಗೆ ಹೋಗಿದ್ದೆ, ಹೀರಾ ಟಾಕೀಸ್, ಅಲ್ಲಿ ನಾವು ಅದನ್ನು ನೋಡೋಕೆ ಹೋದಾಗ ಆತ್ಮೀಯ ಸ್ನೇಹಿತರೆ ಎಲ್ಲ ಪರಿವಾರದವರು ಬಂದಿದ್ದರು, ಎಲ್ಲರಿಗೂ ಒಂದು ಗಮ್ಮತ್ತಾಗಿ ಒಂದು ಸಿನಿಮಾ ಕೊಡ್ತಿದ್ರು. ಸೊ ಈಗ ಅದು ವಾಪಸ್ ಈಗ ಅಂಥದ್ದು ಬರೋದೇ ಇಲ್ಲ ಅಲ್ವಾ ಅಂತ. ಅದಾದ ತಕ್ಷಣ ಅವರು ನಾವು ಕಳ್ಕೊಂಡ ತಕ್ಷಣ ಸ್ನೇಹಿತರೆ, ಆ ವ್ಯಕ್ತಿ ಇಷ್ಟೆಲ್ಲ ಪುಣ್ಯದ ಕೆಲಸ ಮಾಡಿದನು, ಇನ್ನೂ ದುಃಖ ಕೊಡ್ತು, ಇನ್ನೂ ದೇವರ ಮೇಲೆ ಒಂದು ದ್ವೇಷ ಬಂತು, ಯಾಕಪ್ಪ ಇಂಥ ಒಳ್ಳೆ ವ್ಯಕ್ತಿ. ನೋಡಿ ಆತ್ಮೀಯರೇ, ವೈಯಕ್ತಿಕವಾಗಿ ಹೇಳ್ತೇನೆ, ನಾನು ಯಾರ್ದು ಕೆಟ್ಟದನ್ನು ಬಯಸೋ ವ್ಯಕ್ತಿ ಅಲ್ಲ. ಆದರೆ ನನ್ನ ಕಣ್ಣು ಮುಂದೆ ಎಷ್ಟೋ ಜನ ನೀಚ್ ಕೆಲಸ ಮಾಡೋರು ಆರೋಗ್ಯವಾಗಿರ್ತಾರೆ, ನೀಚ್ ಕೆಲಸ ಮಾಡೋರು ಹೇಳತೇನೆ ಕೇಳಿ, ಆ ನೀಚ್ ಕೆಲಸ ಮಾಡೋ ವ್ಯಕ್ತಿ ಆರೋಗ್ಯವಾಗಿರ್ತಾನೆ, ಅವನಿಗೆಲ್ಲ ಕರೆಕ್ಟಾಗಿ ಅದೃಷ್ಟ ಅವನ ಕೈಯಾಗ ಇರ್ತದೆ ರೀ, ಲಕ್ಕ ಅವನ ಕಡೆನೇ ಇರ್ತದೆ, ಎಲ್ಲ ವಿಷಯಕ್ಕೆ ಅವನಿಗೆ ಆರಾಮಾಗ್ತದೆ. ಆಮ್ಯಾಗ ನನಗೆ ಕಂಟಾಳಾಯ್ತು ರೀ, ಇದು ನನ್ನ ಕಣ್ಣು ಮುಂದೆ ನಾನು ಎಷ್ಟೋ ನೋಡೇನಿ ರೀ, ನೀಚ್ ವ್ಯಕ್ತಿ, ನೀಚ್ ವಿಚಾರ ಇಟ್ಕೊಳ್ಳೋ ವ್ಯಕ್ತಿ ಸುಖವಾಗಿರ್ತಾರೆ. ಇಲ್ಲಿ ಒಳ್ಳೆ ಕೆಲಸ, ಒಳ್ಳೆ ವಿಚಾರ ಮಾಡೋ ಒಳ್ಳೆ ವ್ಯಕ್ತಿ ಸ್ಟ್ರಗಲ್ ಮಾಡ್ತಿರ್ತಾರೆ. ಆಮೇಲೆ ನಾನು ವಿಚಾರ ಮಾಡಿದ್ದು ಹಿಂಗೆ ಯಾಕೋ ದೇವರ ಅಂತ. ಆಮೇಲೆ ಒಂದಿನ ನಾನು ಹೇಳಿದ್ನಲ್ಲ, ದೇವರ ಲೆಕ್ಕಾಚಾರ ಯಾವೊಂದು ಬ್ಯಾಂಕ್ನಲ್ಲಿ ಐತಿ ಹುಡುಕಿ ಆಡ್ಬೇಕು ನಾವು. ಹಂಗಂತ ಒಳ್ಳೆಯವರಿಗೆ ಕಾಲ ಅಲ್ಲ ಅಂತ ಹೇಳಿ ಒಳ್ಳೆತನ ಬಿಡಲಿಕ್ಕೆ ಹೋಗಬೇಡಿ ಆತ್ಮೀಯ ಸ್ನೇಹಿತರೆ. ತಮ್ಮ ಒಳ್ಳೆತನ ಕಂಟಿನ್ಯೂ ಇಟ್ಕೊಳ್ಳಿ, ಒಂದಿನ ನಿಮಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಆ ನೀಚ್ ಕೆಲಸ ಮಾಡಿ ನೀಚ್ ವಿಚಾರ ಮಾಡೋ ವ್ಯಕ್ತಿಗಳಿಗೆ ಎಲ್ಲ ಸಿಗ್ತಿರ್ತದೆ, ಕೊನೆಯಲ್ಲಿ ದೇವರು ಕೈ ಬಿಡ್ತಾನೆ, ಇದು ಸತ್ಯ. ನಾನು ಅದು ಕೂಡ ನೋಡೇನಿ, ಜಸ್ಟ್ ಗೇಮ್ ಏನೈತೆ ಹೇಳ್ರಿ, ಟ್ರಿಕ್ ಏನೈತೆ ಹೇಳ್ರಿ, ಟ್ರಿಕ್ಕು ತಾಳ್ಮೆದ್ದು. ಈಗೇನಾಗೈತಿ, ದೇವ್ರ ಉಪವಾಸ ಮಾಡೇನಿ ನಾನು ಏಕಾದಶಿನ, ಈಗ ನಾಳೆ ನನಗೆ 1 ಲಕ್ಷ ಕೊಡ, ಹಂಗಿರೋದಿಲ್ಲ. ನೀವು ಆಧ್ಯಾತ್ಮ ಚಿತ್ರಗಳನ್ನು ನೋಡಿದರೆ ಅಲ್ಲಿ ಅವರು ತಪಸ್ಸಿಗೆ ಅಂತ ಹೋಗ್ಬಿಡ್ತಾರೆ, ಎಷ್ಟೆಷ್ಟೋ ವರ್ಷಗಳು ಕಲ್ಪಗಳು ತಪಸ್ಸಿಗೆ ಕೂತ್ಕೊಂಡಿರ್ತಾರೆ, ಇರಿವಿ ಅವ್ರ ಮೈ ಪೂರ್ತಿ ಬಂದಿರ್ತದೆ. ವಿಚಾರ ಮಾಡಿರಿ ಸ್ನೇಹಿತರು, ನಾನು ಇಲ್ಲಿ 1 ತಾಸು ಕೂತ್ಕೊಂಡ್ರೆ ನನ್ನ ಎರಡೂ ಕಾಲು ಇರಿವಿ ಹಿಡಿತದೆ, ಅಷ್ಟು ಯೋಗ ಅಷ್ಟು ಹಠಯೋಗ ಮಾಡಿ ಕೂತ್ಕೊಳ್ಳೋಕ್ಕಾಗೋದಿಲ್ಲ ಅಂಥ ಸಂದರ್ಭದಲ್ಲಿ, ಆ ಕಾಲದಲ್ಲಿ ಆತ್ಮೀಯ ಸ್ನೇಹಿತರೆ ಇರಿವಿ ಹೂತು ಕಟ್ತಿತ್ರಿ, ಅದು ಮನೆ ಕಟ್ತಿತ್ರಿ, ಆ ನಮೂನೆ ಕೂತ್ಕೋತಿದ್ರು. ಸೊ ತಾಳ್ಮೆ ಬೇಕು ಅಷ್ಟೇ. ಒಳ್ಳೆ ವ್ಯಕ್ತಿಗಳಿಗೆ ಒಂದೇ ರಿಕ್ವೆಸ್ಟು, ತಮ್ಮ ಒಳ್ಳೆತನ ಬಿಡ್ಲಿಕ್ಕೆ ಹೋಗಬೇಡಿ, ತಾಳ್ಮೆಯನ್ನು ಹೆಚ್ಚಿಸಿ. ತಾಳ್ಮೆ ಆ್ಯಂಡ್ ಭಕ್ತಿ ಈ ಎರಡನ್ನು ನಿಮ್ಮ ಕಡೆ ಇಟ್ಕೊಂಡ್ರೆ ನಿಮ್ಮ ಜೀವನ ಸಾರ್ಥಕ. ಬನ್ನಿ, ಭಾಳ ಆಯಿತು ಮಾತು, ಒಳ್ಳೊಳ್ಳೆ ಗೀತೆಗಳು ಲೈನ್ ಅಪ್ ಇವೆ. ಕಾರ್ಯಕ್ರಮದ ಮುಂದಿನ ಹಾಡು ವಿಜಯಲಕ್ಷ್ಮಿ ಅವ್ರದ್ದು, ತದನಂತರ ಶ್ರುತಿಯವರು, ಅದಾದ ತಕ್ಷಣ ಶೋಭಾ ಢೌಲಿಯವರು, ಅದಾದ ತಕ್ಷಣ ರಾಜಶ್ರೀಯವರು, ಅದಾದ ತಕ್ಷಣ ಪೂಜಾ ಅವರು. ಎರಡು ಜಡೆಯನ್ನು ಈ ಎಳೆದು ಕೇಳುವನು, ಹಿಂಗೆಲ್ಲ ಕೇಳಕ್ಕೆ ಹೋಗೋದಿಲ್ಲ ಪೂಜಾನನ, ಈ ಹಾಡು ಹಂಗಿದೆ. ಅದಾದ ತಕ್ಷಣ ನಾಗೇಶ್ವರು ರಿಕ್ವೆಸ್ಟ್ ಮಾಡಿರುವ ಜಾಕಿ ಜಾಕಿ, ಅದಾದ ತಕ್ಷಣ ಅನಿಸುತ್ತಿದೆ ಫ್ರಾಮ್ ದ ಮೂವಿ 99 ಪ್ರಸಾರ ಮಾಡಿ ಅಂತ ಲಕ್ಷ್ಮಿಯವರು ಕೇಳ್ಕೊಂಡಿದ್ದಾರೆ. ಸೊ ಲೈನ್ ಅಪ್ ಹೀಗಿವೆ, ಹಾಡನ್ನು ಕೇಳಿ ಮಜಾ ಮಾಡಿ.

0: ನೀವು ಕೇಳ್ತಾ ಇದ್ದೀರಾ ಬೆಳಗ್ಗೆ ಅವ್ಯ ಮಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿಯಿಂದ 90.4 FM KLE ಕನಸು. ಶ್ರುತಿ ಅವರ ಹಾಡು ಆಯಿತು ಪ್ರಸಾರ. ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಬರ್ತಾ ಇದೆ ಸದಾ ನಿನ್ನ ಕಣ್ಣಲ್ಲಿ ಬಚ್ಚನ್ ಚಿತ್ರದು ಹೀಗಿದೆ. ಏ ಒಳ್ಳೆ ಚಿತ್ರ ರೀ. ಹಾ, ಇವತ್ತು ನೋಡೋ ಮನ್ಸು ಬಂದಿದೆ. ಸಿಗುತ್ತೆ ಯೂಟ್ಯೂಬ್ನಲ್ಲಿ ಪ್ರೀ, ಒಳಗೆ ಹೋಗಿ ನೋಡೇ ಬಿಡ್ತೇನೆ. ಕಂಪ್ಲೀಟ್ ಮಜಾನ ರೀ ಪಿಕ್ಚರ್. ಕಾರ್ಯಕ್ರಮದಲ್ಲಿ ಈ ಗೀತೆ ಶೋಭಾ ಡಬ್ಲಿ ಅವರದು ಆಗಿದೆ. ರೆಡಿ? ಇದಾದ ತಕ್ಷಣ ರಾಜಶ್ರೀ ಅವರ ಗೀತೆ ಬರ್ತಾ ಇದೆ. ನಿಮ್ಮೊಂದಿಗೆ ನಾವು ಸ್ಪೆಷಲ್ ದಿಸ್ ಇಸ್ ನಟ ನಟಿ ಕಮ್ ಜನ್ಮದಿನ ಸ್ಪೆಷಲ್ ಆಫ್ ರಕ್ಷಿತ್ ಶೆಟ್ಟಿ ಹಾಗೂ ಭಾವನಾ ಮೆನನ್. ಕನ್ನಡ ಚಿತ್ರರಂಗದ ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ಅಭಿನಯಿಸಿರುವ ಚಿತ್ರದ ಹಾಡುಗಳು ಅಥವಾ ನಮ್ಮ ಪ್ರೀತಿಯ ಭಾವನಾ ಮೆನನ್ ಅವರು ಅಭಿನಯಿಸಿರುವ ಚಿತ್ರದ ಹಾಡುಗಳು ರಿಕ್ವೆಸ್ಟ್ ಮಾಡುವುದೇ ಕಾರ್ಯಕ್ರಮದ ವಿಶೇಷತೆ. ಸೊ ಸ್ನೇಹಿತರೆ, ಅದಕ್ಕೆ ತಕ್ಕಂತೆ ಗೀತೆಗಳು ಬಂದಿದೆ. ಇನ್ನೂ ಒಂದು ನೋಡ್ಬೇಕಾ, ಸೀಟ್ ಇರ್ಬೋದು ಇಲ್ಲೋ, ಮತ್ತೆ ಸುಮ್ಮನೆ ಹೇಳಿ ಮತ್ತೆ ಇದು ಮಾಡಬಾರ್ದು. ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಬರಾಗುತ್ತೆ ಪ್ರಸಾರ. ಅದಕ್ಕಿಂತ ಮುಂಚೆ ಒಂದು ಜಾಹೀರಾತು.
1: ಹುಬ್ಬಳ್ಳಿಯ KLE ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ.

ಪಿಜಿ ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್ ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kaher.edu.in. ಕೆಎಲ್ಇ ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.

ಪ್ರಾದೇಶಿ ಅವರ ನಿಮ್ಮ ಗೀತೆ ರೆಡಿಯಾಗಿದೆ. ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಭಾವನಾ ಮೆನನ್ ಗೋಲ್ಡನ್ ಸಾರ್ ಗಣೇಶ್ ಅಭಿನೇಶ್ ರೋಮಿಯೋ ಎಸ್ ಈ ಚಿತ್ರದ ಗೀತೆ ರೆಡಿಯಾಗಿದೆ. ಇದು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ ನಾನಿ ಮಂಜುರ ಎಂ ಕೆ ಎಲ್. ಈಗ ಹಾಡನ್ನ ಕೇಳಿ ಮಜಾ ಮಾಡಿ.

ಕಾರ್ಯಕ್ರಮ ಮುಂದೆ ಹೋಗುತ್ತೆ. ಎರಡು ಜಡೆಯನ್ನು ಎಳೆದು ಕೇಳುವೆನು, ಇದನ್ನ ನಾನು ಹೇಳುವಲ್ಲ, ಸೋನು ನಿಗಮ್ ಶ್ರೇಯಾ ಘೋಷಾಲ್ ಅವರು ಹೇಳ್ತಾ ಇದ್ದಾರೆ. ಪವನ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯಿಸಿರುವ ಚಿತ್ರದ ಗೀತೆಯೊಂದಿಗೆ ಪೂಜಾ ಅವರು ಭಾಗವಹಿಸಿದ್ದಾರೆ. ರವಿಯವರು ಬುಧವಾರದ ಶುಭೋದಯ ಅಂತ ತಿಳಿಸಿದ್ದಾರೆ. ರವಿಯವರೇ, ನಿಮಗೂ ಶುಭೋದಯ, ಒಳ್ಳೇದಾಗಲಿ. ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ಸ್ಪೆಷಲ್, ದಿಸ್ ಇಸ್ ಆತ್ಮೀಯ ಸ್ನೇಹಿತರೆ. ರಕ್ಷಿತ್ ಶೆಟ್ಟಿ ಅವರು ಅಥವಾ ಭಾವನಾ ಮೆನನ್ ಅವರು ಅಭಿನಯಿಸಿರುವ ಚಿತ್ರದ ಹಾಡು ರಿಕ್ವೆಸ್ಟ್ ಮಾಡೋದಾಗಿತ್ತು. ಸೊ ಅದಕ್ಕೆ ತಕ್ಕಂತೆ ಗೀತೆಗಳು ರಿಕ್ವೆಸ್ಟ್ ಮಾಡಿದ್ದೀರಾ, ಧನ್ಯವಾದ. ಆಲ್ ರೈಟ್, ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ, ಹಾಡನ್ನು ಕೇಳೋಣ, ಎಂಜಾಯ್ ಮಾಡೋಣ. ಅದರಕ್ಕಿಂತ ಮುಂಚೆ ಆತ್ಮೀಯ ಸ್ನೇಹಿತರೆ, ಒಂದು ಚಿಕ್ಕ ಜಾಹೀರಾತು. ಚಿಕ್ಕೋಡಿಯ KLE ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ KLECET 2026-27 ಪ್ರವೇಶಗಳು ಪ್ರಾರಂಭ. BE ಕೋರ್ಸ್ಗಳು ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಕಂಪ್ಯೂಟರ್ ಸೈನ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಡೇಟಾ ಸೈನ್ಸ್ ಇಂಜಿನಿಯರಿಂಗ್ ಲಭ್ಯ. PG ಕೋರ್ಸ್ಗಳು MBA ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಮತ್ತು MCA ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಪದವಿಗಳು ಲಭ್ಯ. MBA ಮಾನ್ಯತೆ ಪಡೆದಿದ್ದು VTU ಮಾಡೆಲ್ ಇಂಜಿನಿಯರಿಂಗ್ ಕಾಲೇಜ್ ಎಂದು ಗುರುತಿಸಲ್ಪಟ್ಟಿದೆ. ಉದ್ಯೋಗ ಅವಕಾಶ 100% ಪ್ಲೇಸ್ಮೆಂಟ್ ನೆರವು ಮತ್ತು ಇನ್ಫೋಸಿಸ್, ಟಾಟಾ, ವಿಪ್ರೋದಂತಹ 50 ಹೆಚ್ಚು ಕಂಪನಿಗಳಿಂದ ನೇಮಕಾತಿ. UPSC, KPSC, ಗೇಟ್ ಮತ್ತು ಶೈಕ್ಷಣಿಕ ಕಾರಾಗಾರಗಳಿಗೆ ವಿಶೇಷ ತರಬೇತಿ ನೀಡಲಾಗುತ್ತಿದೆ. ಕಂಪ್ಲೀಟ್ ವೈಫೈ ಕ್ಯಾಂಪಸ್, ಸುಸಜ್ಜಿತ ಗ್ರಂಥಾಲಯ ಮತ್ತು ಡಿಜಿಟಲ್ ತರಗತಿಗಳಿವೆ. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾದ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯವಿದೆ. ಸುತ್ತಮುತ್ತಲಿನ 10 ಹೆಚ್ಚು ಪ್ರಮುಖ ಮಾರ್ಗಗಳಲ್ಲಿ ಕಾಲೇಜ್ ಬಸ್ತು ಸೌಲಭ್ಯವಿದೆ. ಕರ್ನಾಟಕ ಸರ್ಕಾರದ ನಿಯಮಗಳ ಅನ್ವಯ ಪ್ರವೇಶಾತಿ ನಡೆಯುತ್ತಿದೆ. CET ಕೋಡ್ E167. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9483047799 ಅಥವಾ www.kleceet.edu.in ಗೆ ಭೇಟಿ ನೀಡಿ.

ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448141503 ಹಾಗೂ 8123871607.

99 ಚಿತ್ರದ ಗೀತೆ ರೆಡಿ ಆಗಿದೆ. ಇದಕ್ಕಿಂತ ಮುಂಚಿನ ಗೀತೆ ನಾಗೇಶ್ ಅವ್ರದ್ದು ಆಗಿತ್ತು. ಈಗ ಪ್ರಸಾರವಾಗ್ತಾ ಇದೆ ಹಾಡು ಅನಿಸುತ್ತಿದೆ ಅನ್ನೋ ಹಾಡು. ಸೊ ಸ್ನೇಹಿತರೆ, ಲಕ್ಷ್ಮಿ ಅವರು ರಿಕ್ವೆಸ್ಟ್ ಮಾಡಿರುವ ಗೀತೆ ಆಯಿತು, ರೆಡಿ ಆ್ಯಂಡ್ ಪ್ರಸಾರನೂ ಆಗ್ತಾ ಇದೆ. ಈ ಗೀತೆ ಆದ ತಕ್ಷಣ ನನ್ನ ಬಳಿ ಈ ಗೀತೆ ರೇಣುಕಾ ಕಾಮ್ಕರ್ ಅವರು ರಿಕ್ವೆಸ್ಟ್ ಮಾಡಿದರೆ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ವೇಣು ಧ್ವನಿ 90.4 FM ಕೆಎಲ್ಇ ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರವಿದು. ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಗೀತೆಗಳು ಆಫ್ ನಮ್ಮ ಭಾವನಾ ಮೆನನ್ ಅವರು ಅಥವಾ ರಕ್ಷಿತ್ ಶೆಟ್ಟಿಯವರು. ಇವರ ಜನ್ಮದಿನ ಇತ್ತು ಸ್ನೇಹಿತರೆ, ಇದೇ ತಿಂಗಳು 6ನೇ ತಾರೀಕು ಒಂದೇ ದಿನ ಇವರಿಬ್ಬರು ಜನ್ಮದಿನವನ್ನು ಸೆಲೆಬ್ರೇಟ್ ಮಾಡ್ತಾರೆ. ಸೊ ನಟ ನಟಿ ಸ್ಪೆಷಲ್ ಆ್ಯಂಡ್ ಜನ್ಮದಿನ ಸ್ಪೆಷಲ್ ಕೂಡ. ಎಸ್, ನಿನ್ನೆ ನಾನು ಹೇಳಿದೆ ರಾಜೇಶ್ರೀವರೇ, ಶ್ರೀಮುರುಳಿ ಹಾಗೂ ವಿಜಯ್ ರಾಘವೇಂದ್ರ ಸರ್ ಅವರ ತಾಯಿ ತೀರ್ಹೋದ್ರು. ಎಸ್, ನಿನ್ನೆ ನಾನು ಈ ವಿಷಯವನ್ನು ಕಾರ್ಯಕ್ರಮ ಮುಗಿಸೋಗಿಂತ ಮುಂಚೆನೇ ಹೇಳಿದೆ, ನಾನು ಚೆಕ್ ಮಾಡ್ತಾ ಇದ್ದೆ. ಆ್ಯಂಡ್ ತಾಯಿಯ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬೇಡ್ಕೋತಾ. ಸೊ ಕಾರ್ಯಕ್ರಮದಲ್ಲಿ ಈ ಒಂದು ವಿಷಯ ಸ್ನೇಹಿತರೆ, ಶ್ರೀಮುರುಳಿ ಅವರು ಅಳ್ತಾ ಇರೋ ವಿಡಿಯೋ ನೋಡಿದೆ, ಭಾಳ ಬೇಜಾರಾಗುತ್ತೆ ಏನು ಹೇಳೋದು. ಬಟ್ ಇದು ಸಾವು ಅನ್ನೋದು ಒಂದು ಜೀವನದ ಸತ್ಯ ಆತ್ಮೀಯ ಸ್ನೇಹಿತರೆ. ಸಾವು ಒಂದೇ ವಿಷಯ ನಮಗೆ ತಿಳಿಸುತ್ತೆ, ಕಿ ನಾವು ಇರೋ ದಿನಗಳು ಶಾಶ್ವತ ಅಲ್ಲ, ಇಲ್ಲಿ ಶಾಶ್ವತ ನಾವಲ್ಲ. ಅದಕ್ಕಿಂತ ಮುಂಚೆ ಒಳ್ಳೆಯ ಕೆಲಸ ಮಾಡೋಣ, ಎಂಜಾಯ್ ಮಾಡೋಣ.

ಕಿರಿಕ್ ಪಾಟಿ ಚಿತ್ರದ್ದು ಗೀತೆ, ಅದು ಯಾವ್ದಂತ ನಿಮಗೂ ಗೊತ್ತಾಗಿದೆ, ಜಸ್ಟ್ ಮ್ಯೂಸಿಕ್ ಕೇಳಿನೇ. ಸೊ ಸ್ನೇಹಿತರೆ, ಈ ಗೀತೆಯನ್ನ ವಿಜಯ್ ಅವರು ರಿಕ್ವೆಸ್ಟ್ ಮಾಡಿದ್ರೆ ಬನ್ನಿ ಕೇಳೋಣ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ರಕ್ಷಿತ್ ಶೆಟ್ಟಿ ಆ್ಯಂಡ್ ಭಾವನಾ ಮೆನನ್ ಸ್ಪೆಷಲ್ ಕಾರ್ಯಕ್ರಮ. ಒಂದೇ ದಿನ ಇವರಿಬ್ಬರದು ಜನ್ಮದಿನ ಆಯಿತು, ಸೊ ಅದಕ್ಕೆ ತಕ್ಕಂತೆ ಗೀತೆಗಳು ರಿಕ್ವೆಸ್ಟ್ ಮಾಡಿದ್ರ ಬನ್ನಿ ಕೇಳಿ ಮಜಾ ಮಾಡಿ.

ಹುಬ್ಬಳ್ಳಿಯ KLE ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ. ಬಿಪಿಟಿ ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. KLE ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kaher.edu.in. KLE ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ. KLE ಫಾರ್ಮಸಿ ಕಾಲೇಜು ಬೆಳಗಾವಿ. 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು, ಬಿ ಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು, 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.

ಧೋನಿ ಧ್ವನಿ ಎಲ್ಲರೂ ಕೇಳ್ತಾ ಇರಿ. ಮೊಟ್ಟ ಮೊದಲನೇದಾಗಿ ತಮ್ಮೆಲ್ಲರ ಮುಂದೆ ಬರಲಿಕ್ಕೆ ಇದೆ, ತಮ್ಮೆಲ್ಲರಿಗೂ ಹಾರ್ದಿಕವಾದ ಶುಭಾಶಯವನ್ನು ಕೊಡ್ತೀನಿ. ಹಾಗೂ ರೇಣು ಧ್ವನಿಗೆ

0: ऑल इंडिया रेडियो के सहयोग से प्रस्तुत होने वाले हैं। आप सुनते रहे रेड बोली 90.4 FM KLE से।
1: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
2: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಬರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿವೆ.
1: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯದೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
2: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
1: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 2026 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಕಾಲೇಜ್ ಸ್ಥಳಗೊಂಡಿದೆ. ಮೆಡಿಕಲ್ ಕೋರ್ಸ್ಗಳು, ಪಿಎಚ್ಡಿ ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು, 100ಕ್ಕೂ ಹೆಚ್ಚು ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ. ವಿಶ್ವದಾದ್ಯಂತ 3,000ಕ್ಕೂ ಹೆಚ್ಚು ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್. ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ. ಔಟ್ಕಮ್ ಬೇಸ್ಡ್ ಎಜುಕೇಶನ್ ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಆಯೋಜಿತ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು. ಗ್ರೇಡ್ ಮತ್ತು ಎನ್ಐಆರ್ಎಫ್ ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗಾವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 0314-7199, ಮೊಬೈಲ್ ಸಂಖ್ಯೆ 9740-63-9702, ವೆಬ್ಸೈಟ್ www

ಪ್ರಾಚೀನ ಸಂಪ್ರದಾಯದ ಕೊಡುಗೆಯಾಗಿದೆ. ಈ ನಿಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಅಳವಡಿಸಿಕೊಂಡು ನಾವು ಒಂದಾಗಿ ಕೆಲಸ ಮಾಡೋಣ. ಯೋಗ ಕುರಿತ ಸಂದೇಶವನ್ನು ಕೇಳಿ ಪ್ರತಿದಿನ ಬೆಳಗ್ಗೆ 9 ಗಂಟೆಗೆ ಹಾಗೂ ಮರುಪ್ರಸಾರ ಸಂಜೆ 8 ಗಂಟೆಗೆ. ಇದು KLP ವೇಗದಲ್ಲಿ ನಾಡಿಕೊಂಡಿರುವ ಪ್ರಸ್ತುತಿ.

ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಕೀಮೋಥೆರಪಿ

0: ఇది కూడా మా సంఖ్య 083-1255-2570-2247-377 మొబైల్ సంఖ్య 6360-7123-26 ఆర్ జస్ట్ డైల్ 1079
1: ఇందే బిందు కేంద్ర క్యాన్సర్ హాస్పిటల్ బరగాడి कॉलेज बेलगाव शैक्षणिक वर्ष 2017-18 प्रवेश प्रक्रिया सुरू झाली आहे. एकवण रोड बसवंतपूरची मैदानावर अत्याधुनिक सुविधांनी सुसज्ज नव्या कॅम्पसमध्ये महाविद्यालय स्थलांतरित झाले आहे. उपलब्ध अभ्यासक्रम असा आहे बीफार्म, फार्मसी, एम फार्म, पीएचडी. फार्मसी क्षेत्रात उच्च शिक्षण घेण्यासाठी सुवर्ण संधी. महाविद्यालयाची प्रमुख वैशिष्ट्ये 100 अधिक वर्षांची शैक्षणिक परंपरा आणि अनुभव. जगभरातील 3000 अधिक माजी विद्यार्थ्यांचे भक्कम नेटवर्क. बेळगाव विमानतळ बसवर सुसज्ज आणि अत्याधुनिक नवा कॅम्पस. परिणामाजवळ शिक्षण पद्धती, प्रगत डिजिटल लर्निंग इकोसिस्टम, जागतिक दर्जाचे ग्रंथालय आणि माहिती केंद्र, आधुनिक प्रयोगशाळा व प्रात्यक्षिक प्रशिक्षण सुविधा, आधुनिक वसतिगृहे आणि क्रीडा सुविधा सुद्धा. नॅक एक रेसिडेंट आणि एनआयआर प्राप्त प्रतिष्ठित संस्थेत गुणवत्तापूर्ण शिक्षण आणि उत्तम रोजगार संधींना प्राधान्य. अधिक माहितीसाठी संपर्क करा 031-2471-399 आणि 9740-63-9702. वेबसाईट आहे www.elefarm.edu.
0: ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ಡಾಕ್ಟರ್ ಎಂ ಎಸ್ ಶೇಷಗಿರಿ ಕ್ಯಾಂಪಸ್ ಬೆಳಗಾವಿ. ಸಿಸಿಟಿ ಕೋಡ್ 0036, ಕಾಮನ್ ಕೇ ಕೋಡ್ 0065. ಎರಡು ಸಾವಿರದ 25-26 ಹೆಚ್ಚು ನೇಮಕಾತಿ ಆಫರ್ಗಳು ಲಭಿಸಿವೆ. ವಿದ್ಯಾರ್ಥಿಗಳಿಗೆ ವಾರ್ಷಿಕ 16 LPO ವರೆಗಿನ ಕನಿಷ್ಠ ಪ್ಯಾಕೇಜ್ ದೊರಕಿದೆ. 150 ಹೆಚ್ಚು ಅನುಭವಿ ಶಿಕ್ಷಕರು ಹಾಗೂ 50 ಹೆಚ್ಚು ಡಾಕ್ಟರೇಟ್ ಪದವೀಧರರಿದ್ದಾರೆ. ಸುಸಜ್ಜಿತ ಲರ್ನಿಂಗ್ ಫ್ಯಾಕ್ಟರಿ ಇಂಡಿಂಗ್ ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಯುಜಿ ಕೋರ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಐ, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಇಸಿಎ, ಎಂಸಿಎ, ಎಂಬಿಎ ಮತ್ತು ಹೆಲ್ಟೆಕ್ ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ ಲಭ್ಯವಿದೆ. ಇನ್ಫೋಸಿಸ್, ಜೂನಿಪರ್ ಎಚ್ಪಿ, ಫೆಡರಲ್ ಬ್ಯಾಂಕ್ ಮತ್ತು ಬೋಶ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 0831-2144-0322 ಅಥವಾ www.elfltech.ac.in

0: ospedale Bregavi. आमच्याकडे अनुभवी डॉक्टरची टीम, सुसज्ज ओपीडी सेवा, आधुनिक निदान सुविधा, औषध वितरण सेवा आणि रुग्ण केंद्रित उपचार उपलब्ध आहे. एलर्जी, त्वचारोग, सांधेदुखी, मायग्रेन, श्वसनाचे आजार, पोटाचे विकार, महिला व बालरोग, जीवनशैलीशी संबंधित समस्या आणि दीर्घकालीन आजारांवर होमिओपॅथिक उपचार उपलब्ध. अधिक माहितीसाठी संपर्क करा केनी होमिओपॅथिक मेडिकल कॉलेज अँड हॉस्पिटल, एअरपोर्ट रोड, बसवंत कोची. फोन नंबर 9448141503 आणि 8123871607. निरोगी आयुष्यासाठी आजच भेट द्या.
1: चिकोडिया KLE कॉलेज ऑफ इंजिनियरिंग अँड टेक्नॉलॉजी KLECET 2026 प्रवेश प्रारंभ. PG ಕೋರ್ಸ್ಗಳು ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಷನ್, ಕಂಪ್ಯೂಟರ್ ಸೈನ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಡೇಟಾ ಸೈನ್ಸ್ ಇಂಜಿನಿಯರಿಂಗ್ ಲಭ್ಯ. PG ಕೋರ್ಸ್ಗಳು MBA ಮಾಸ್ಟರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಮತ್ತು MCA ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಪದವಿಗಳು ಲಭ್ಯ. ಮುಂದಿನಿಂದ ಮಾಡೆಲ್ ಇಂಜಿನಿಯರಿಂಗ್ ಕಾಲೇಜ್ ಎಂದು ಗುರುತಿಸಲ್ಪಟ್ಟಿದೆ. ಉದ್ಯೋಗಾವಕಾಶ 100% ಪ್ಲೇಸ್ಮೆಂಟ್ ನೆರವು ಮತ್ತು ಇನ್ಫೋಸಿಸ್, ಟಾಟಾ, ವಿಪ್ರೋ ನಂತಹ 50ಕ್ಕೂ ಹೆಚ್ಚು ಕಂಪನಿಗಳಿಂದ ನೇಮಕಾತಿ. UPSC, KPSC, ಗೇಟ್ ಮತ್ತು ಶೈಕ್ಷಣಿಕ ಕಾರಾಗಾರಗಳಿಗೆ ವಿಶೇಷ ತರಬೇತಿ ನೀಡಲಾಗುತ್ತಿದೆ. ಕಂಪ್ಲೀಟ್ ವೈಫೈ ಕ್ಯಾಂಪಸ್, ಸುಸಜ್ಜಿತ ಗ್ರಂಥಾಲಯ ಮತ್ತು ಡಿಜಿಟಲ್ ತರಗತಿಗಳಿವೆ. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾದ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯವಿದೆ. ಸುತ್ತಮುತ್ತಲಿನ 10ಕ್ಕೂ ಹೆಚ್ಚು ಪ್ರಮುಖ ಮಾರ್ಗಗಳಲ್ಲಿ ಕಾಲೇಜ್ ಬಸ್ಸು ಸೌಲಭ್ಯವಿದೆ. ಕರ್ನಾಟಕ ಸರ್ಕಾರದ ನಿಯಮಗಳ ಅನ್ವಯ ಪ್ರವೇಶಾತಿ ನಡೆಯುತ್ತಿದೆ. CET ಕೋಡ್ 167. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9484

0: Heart Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. Cleanly Society's Dr. Prabhakar Kore Super Speciality Hospital and Medical Research Center. Main Nagar, Pehla Gali. Call 08212-47-3777.
1: ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಪ್ರವೇಶ ಪ್ರಾರಂಭ. ಬೆಳಗಾವಿ ಜಿಲ್ಲಾ ಅಂಧ ಸೇವಾ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯು ದಿನಾಂಕ 29 ಮೇ 2026 ಪ್ರಾರಂಭವಾಗಲಿದೆ. ಅಂಧರಿಗಾಗಿ ಇಲ್ಲಿರುವ ಅತ್ಯುತ್ತಮ ವಸತಿಯುಕ್ತ ಶಾಲೆಯು 1ರಿಂದ 10ನೇ ತರಗತಿವರೆಗಿನ ಅಂಧ ವಿದ್ಯಾರ್ಥಿಗಳಿಗೆ ವ್ಯಾಸಂಗ ಮಾಡಲು ಅವಕಾಶ. ಬಡ ಹಾಗೂ ಗ್ರಾಮೀಣ ಭಾಗಗಳಿಂದ ಬಂದ 1,107 ಅಂಧ ಮಕ್ಕಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಮಕ್ಕಳಿಗೆ ಉಚಿತ ಊಟ, ಉಪಹಾರ, ಔಷಧ ಉಪಚಾರಗಳನ್ನು ನೀಡಲಾಗುತ್ತಿದೆ. ಬ್ರೈನ್ ಲಿಪಿಯ ಮೂಲಕ ಶಿಕ್ಷಣದ ಜೊತೆಗೆ ವೃತ್ತಿ ತರಬೇತಿ, ಸಂಗೀತ ತರಬೇತಿ ಹಾಗೂ ಕಂಪ್ಯೂಟರ್ ತರಬೇತಿ ನೀಡಲಾಗುವುದು. ಕಳೆದ 38 ವರ್ಷಗಳಿಂದ ನಮ್ಮ ಶಾಲೆ SSLC ಪರೀಕ್ಷೆಯ ಫಲಿತಾಂಶವು 100% ಆಗಿದೆ. ಶಾಲಾ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಜನ್ಮ ದಾಖಲಾತಿ ಪ್ರಮಾಣ ಪತ್ರ, 6 ಭಾವಚಿತ್ರಗಳು, ಅಂಧತ್ವದ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಹಾಗೂ ಅಂಗವಿಕಲತೆಯ ಗುರುತಿನ ಚೀಟಿ, ವಿದ್ಯಾರ್ಥಿ ಆಧಾರ್ ಕಾರ್ಡ್, ತಂದೆ ತಾಯಿಯ ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳೊಂದಿಗೆ ಸಂಪರ್ಕಿಸಿ. ಮಹೇಶ್ವರಿ ಅಂಧ ಮಕ್ಕಳ ಶಾಲೆ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08 1 2 4 7 1 4 8 2. ಮೊಬೈಲ್ ಸಂಖ್ಯೆ 9448954235.
2: टेक्नोलॉजिकल युनिवर्सिटी बेळगाव 2026 आणि 2027 साठी प्रवेश प्रक्रिया सुरू झाली आहे. डॉक्टर एम एस शेषगिरी कॅम्पस बेळगाव, KCT कोड E036 आणि कॉमेट के कोड E065. 2025 आणि 2026 मध्ये 500 पेक्षा अधिक प्लेसमेंट ऑफर्स प्राप्त. विद्यार्थ्यांना वार्षिक 16 LPA पर्यंत उच्चतम पॅकेज, 150 पेक्षा अधिक अनुभवी प्राध्यापक, तसेच 50 हून अधिक PhD धारक शिक्षक, अत्याधुनिक लर्निंग फॅक्टरी, टिंकरिंग लॅब आणि वायफाय सुविधेसह हॉस्टेल व्यवस्था. उपलब्ध अभ्यासक्रम बायोमेडिकल इंजिनिअरिंग, केमिकल इंजिनिअरिंग, सिव्हिल इंजिनिअरिंग, कम्प्युटर सायन्स अँड इंजिनिअरिंग, UG कोर्सेस, कम्प्युटर सायन्स अँड इंजिनिअरिंग.

ಆರು ಇಂಚು ಮಣ್ಣು ಹಸಿಯಾಗಿರಬೇಕು. ಮಣ್ಣಿನ ಉಷ್ಣಾಂಶ ಕಡಿಮೆಯಾಗಿರಬೇಕು. ವಾತಾವರಣದಲ್ಲಿ ಆರ್ದ್ರತೆ ಹೆಚ್ಚಾಗಿರಬೇಕು, ಅಂದರೆ ತಂಪಾದ ವಾತಾವರಣವಾಗಿರಬೇಕು. ಪ್ರಮುಖವಾಗಿ ಸೋಯಾ ಅವರು ಬಿತ್ತನೆ ಮಾಡುವಾಗ ಈ ಮೇಲಿನ ಎಲ್ಲಾ ಅಂಶಗಳನ್ನು ಗಮನಿಸಿ ಬಿತ್ತನೆ ಪ್ರಾರಂಭಿಸಿರಿ. ರೈತರು

ಎಸ್ಎಲ್ಇ ವಿಶ್ವನಾಥ್ ಕತ್ತಿದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕಮಗಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಮೂಕ ಹಲ್ಲಿನ ಚಿಕಿತ್ಸೆ, ಮಕ್ಕಳದಂತ ಸರಿಪಡಿಸುವಿಕೆ, ಮೂಕ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕ್ರಮದ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿಲಸುಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯ ಕೇಂದ್ರದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿದಂತ ಮಹಾವಿದ್ಯಾಲಯ, ಯೂನಿವರ್ಸಿಟಿ ಕ್ಯಾಂಪಸ್, ನಗರ ಬೆಳಗಾವಿ. ದೂರವಾಣಿ ಸಂಖ್ಯೆ 0831247036. ಮೊಬೈಲ್ ಸಂಖ್ಯೆ 9448983031. ಎಲ್ಇ ಫಾರ್ಮಸಿ ಕಾಲೇಜು ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನಗುಡಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಕಾಲೇಜ್ ಸ್ಥಳಗೊಂಡಿದೆ. ಮೆಡಿಕಲ್ ಕೋರ್ಸ್ಗಳು, ಬಿಫಾರ್ಮ್, ಫಾರ್ಮಿ, ಎಂಫಾರ್ಮ್ ಮತ್ತು ಪಿಎಚ್ಡಿ ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100ಕ್ಕೂ ಹೆಚ್ಚು ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000ಕ್ಕೂ ಹೆಚ್ಚು ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ಬೇಜ್ ಎಜುಕೇಷನ್ ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, ಮ್ಯಾಗ್ನಿಕ್ರೇಡ್ ಮತ್ತು ಎನ್ಐಆರ್ಎಫ್ ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗಾವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 0831247139, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.bnl

0: train is Dr. Prabhakar Kore Charitable Hospital, Nehru Nagar, Paldam. 24 hours of free services for OPD and IPD patients. Free ECG, free X-ray, free sonography and free lab services are provided to the needy patients. General operations, cataract and C-sections are done free of cost. More than 70 lakhs of OPD patients and 6 lakhs of IPD patients have been benefited by KNS Dr. Prabhakar Kore Charitable Hospital. Around 3 lakhs of free surgeries, 85,000 plus free deliveries, 45,000 plus free cataract operations have been conducted. To avail the free services and treatments, please contact 99726-91578 and 77954-35314.
1: ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್ ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರಿ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2BHK ಅಪಾರ್ಟ್ಮೆಂಟ್ಗಳು, ವಿಶ್ವದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಅಂಗದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು ಟೂ ವೀಲರ್ ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಮ್ G5 ಗ್ರೌಂಡ್ ಫ್ಲೋರ್ 9 ಕ್ರಾಸ್ ಭಾಗ್ಯನಗರ್ ಬೆಳಗಾವಿ. ದೂರವಾಣಿ ಸಂಖ್ಯೆ 0831406968, ಮೊಬೈಲ್ ಸಂಖ್ಯೆ 7760477279. ನಿಮ್ಮ

ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಬಹುದು ಎಂದು ಬೆಳಗಾವಿ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ ಎಚ್ ಡಿ ಕೋಳಕ

0: ಭಕ್ತಪ್ರಭಾಕರ್ ಕೆರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.
1: ಕೆಡಿ ರಾಮಸ್ ಕಾಲೇಜ್ ಬೆಳಗ್ಗೆ ಶೈಕ್ಷಣಿಕ ವರ್ಷ 2017-18 ಪ್ರವೇಶ ಪ್ರಕ್ರಿಯೆ ಸುರಕ್ಷತೆ ಎಡ್ವರ್ಡ್ ರೋಡ್ ಬಸವನ್ ಕುಂಚಿ ಮೈದಾನದ ಅತ್ಯಾಧುನಿಕ ಸ್ತ್ರೀಗಳಿಗೆ ಸುಸಜ್ಜ ನವ್ಯಾಗ್ರಾಮ ಬಸವನೆ ಮಹಾವಿದ್ಯಾಲಯ ಸ್ಥಳಾಂತರ ಸಭೆ ಆಗಿ ದುರ್ಗ ಅಭ್ಯಾಸಗಳನ್ನು ಸಹಾಯ ಪಾಮ್ ಪಿಎಚ್ಡಿ ಕ್ಷೇತ್ರ ಉಚ್ಚ ಶಿಕ್ಷಣ ಪಡೆಯಲು ಸುವರ್ಣ ಸಂಧಿ. ಮಹಾವಿದ್ಯಾಲಯಕ್ಕೆ ಪ್ರಮುಖ ವೈಶಿಷ್ಟ್ಯ 100 ಅಧಿಕ ವರ್ಷಕ್ಕೆ ಶೈಕ್ಷಣಿಕ ಪರಂಪರಾ ಅಲೆ ಅನುಭವ ಚಂದ್ರಾದ್ರಿ ಜೀವನದಾರ್ಗೆ ಅಧಿಕ ಮಾಜಿ ವಿದ್ಯಾರ್ಥಿಗಳಿಗೆ ಮಕ್ಕಳ ನೆಟ್ವರ್ಕ್ ಬೇಗಾ ವಿಮಾನ ಬಸ್ಸವರು ಸುಸಜ್ಜ ಅಲೆ ಅತ್ಯಾಧುನಿಕ ನವಾ ಕ್ಯಾಂಪಸ್ ಪರಿಣಾಮದಲ್ಲಿ ಶಿಕ್ಷಣ ಪಡೆಯುತ್ತಿದೆ. ಡಿಜಿಟಲ್ ಲರ್ನಿಂಗ್ ಇಕೋಸಿಸ್ಟಮ್ ಜಾತಿ ದರ್ಜೆ ಗ್ರಂಥಾಲಯ ಅಲೆ ಮನೆಗೆ ಅಧುನಿಕ ಪ್ರೋತ್ಸಾಹ ಪ್ರಾತ್ಯಕ್ಷಿಕ ಶಿಕ್ಷಣ ಸುವಿಧಾ ಆಧುನಿಕ ವಸತಿ ಭೂಮಿ ಅಲೆ ಕ್ರೀಡಾ ಸುಲಭ ಸುದ್ದ
2: ಸಿಬ್ಬಂದಿಯ ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವ ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ. ಬಿಪಿಟಿ ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್ ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660-5218. ವೆಬ್ಸೈಟ್ kcpd.com.edu.in. ಕೆಎಲ್ಇ ಸಂಸ್ಥೆ ನಿಮ್ಮ ಯಶಸ್ಸಿನ ಭರವಸೆ.

0: ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ. ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿವೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯದೇಯ ರೋಗ ನಿವಾರಣೆ ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ ಶಹಪುರ ಬೆಳಗಾವಿ. ದೂರವಾಣಿ ಸಂಖ್ಯೆ 031248686. ಆರೋಗ್ಯದ

Pharmacy College in Mogadi, Yerzabe, Pataru, Patera, Provision of Paraba, Nadu, Damas, Everson, Uchibal, Bob, Yeruba, Rabbitka, so, Labula, Osa, Campus, College, Paramore, Medical School, Reform, Farming, M Farm, PhD, Sedimento Pharmacy, Chetrovali, Una, Position of Pariyam, Suvarna, Bakasha, College in Abram, Kavishesha, Tegolo, Uruku, Betty, Vachakara, Shaikh, Nifai, Hasa, Matu, Unubova, Pushpata, Tenta, Muru, Sound of Putvachu, Hari, Rastika, Provision of Paraba, Algovia, Airport, Rastel, Lumos, Sajita, Hagua, Tadu, Pada, Hasa, Haverna, Outcome, Education, Kalikamsha, Shishan, Advanced Legal Learning Ecosystem, Chantika, Matabatu, Kalaya, Pushpata, Jaya, Pushpata, Matu, Mahdi, Kendra, Ayodhika, Tarabeti, Saugabia, Adunika, Vidyarthi, Labor, Matu, Uda, Mulas of Karyagal, Nagi, Plus, Great Matu, NIRF, Sri Lanka, Mundua, Pratishthita, Sanstia, Lima, Matada, Shishan, Matu, Yoga, Vakasha, Kia, Adyate, Hachina, Mahdiya, Nikarimani, Udavani, Sunday, 0312-241-399, Mobile, Sunday, 9740-639-702, Website, www.bnlpfarm.edu. ಪ್ರಾಚೀನ ಸಂಪ್ರದಾಯದ ಕೊಡುಗೆಯಾಗಿದೆ. ಈ ನಿಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಅಳವಡಿಸಿಕೊಂಡು ನಾವು ಒಟ್ಟಾಗಿ ಕೆಲಸ ಮಾಡೋಣ. ಯೋಗ ಕುರಿತ ಸಂದೇಶವನ್ನು ಕೇಳಿ ಪ್ರತಿದಿನ ಬೆಳಗ್ಗೆ 9 ಗಂಟೆಗೆ ಹಾಗೂ ಮರುಪ್ರಸಾರ ಸಂಜೆ 8 ಗಂಟೆಗೆ. ಇದು KLP ವೇಣುಗನಿ ನಾಡಿಕೊಂಡು ಪ್ರಸ್ತುತಿ.

ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಮತ್ತು ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಸಹಯೋಗದೊಂದಿಗೆ ಅಟಲ್ ವಯೋ ಅಭ್ಯೋದಯ ಯೋಜನೆ ಆಧಾರಿತ ಕಾರ್ಯಕ್ರಮ. ನಮ್ಮ ಹಿರಿಯರು ನಮ್ಮ ಗೌರವ. ಸಂಚಿಕೆ

0: ಶುಕ್ರ ನಮ್ಮದಿನ ಕಚ್ಚಾ ನಿಮ್ಮ ಜೊತೆಗಿದ್ದಾರೆ. ಬನ್ನಿ, ಮೊದಲು ಅವರನ್ನ ಪ್ರೀತಿಯಿಂದ ಸ್ವಾಗತಿಸೋಣ.
1: ಓ ವಾವ್ ಲಕ್ಷ್ಮಿ, ನೀನು ನನ್ನನ್ನ ತುಂಬಾ ಹೋಗುತ್ತಿದ್ಯಾ. ನನ್ನೆಲ್ಲ ಪ್ರೀತಿಯ ಕೇಳಿದರಿಗೆ ನಿನ್ನ ಆತ್ಮೀಯ ನಮಸ್ಕಾರಗಳನ್ನು ತಿಳಿಸುತ್ತೇನೆ. ನನ್ನ ಪ್ರೀತಿಯ ಮಕ್ಕಳು, ಯುವ ಸ್ನೇಹಿತರು ಮತ್ತು ಹಿರಿಯ ನಾಗರಿಕರಿಗೂ ಸಹ ನನ್ನ ನಮಸ್ಕಾರಗಳು. ಈ ಕಾರ್ಯಕ್ರಮವು ಕೇವಲ ರೇಡಿಯೋ ಕಾರ್ಯಕ್ರಮವಲ್ಲ, ಹಿರಿಯ ನಾಗರಿಕರಾಗಿರುವುದು ಕೊರೆಯಲ್ಲ. ಅವರು ಬೆಲೆ ಕಟ್ಟಲಾಗದಂತಹ ಸಂಪತ್ತು ಎಂಬುದನ್ನು ಎಲ್ಲರಿಗೂ ತಿಳಿಯಪಡಿಸುವ ಪ್ರಯತ್ನ. ನಾವು ಹೊತ್ತಿರುವ ವರ್ಷಗಳ ಅನುಭವ, ನಮ್ಮ ಕಥೆಗಳು, ನಮ್ಮ ನೆನಪುಗಳು, ಇದು ನಿಜವಾದ ಸಂಪತ್ತು. ಈ ಕಾರ್ಯಕ್ರಮವು ಈ ಸಂಪತ್ತನ್ನು ಪಾಲಿಸಲು, ಸಂರಕ್ಷಿಸಲು ಮತ್ತು ವಿಷಯವನ್ನು ರವಾನಿಸಲು ಅಸ್ತಿತ್ವ

ಹೆಸರು ಕೇಳಿದರೆ ಅದು ಹೊಸ ಖಾದ್ಯದಂತೆ ಅನಿಸುತ್ತದೆ. ಆದರೆ ಪ್ರಿಯ ಸ್ನೇಹಿತರೆ, ಇದು ಅದ್ಭುತ ಕಾರ್ಯಕ್ರಮ. ನಮ್ಮ ಸಮಾಜದಲ್ಲಿ ಹಿರಿಯ ನಾಗರಿಕರು ಅವರ ಗೌರವಕ್ಕೆ ಸರಿಯಾದ ಸೌಲಭ್ಯಗಳಿಗೆ ಅರ್ಹರು ಎಂದು

ಅಸ್ಪರ್ಶಿಕತೆ ಬೀಳುತ್ತದೆ. ಇದು ಒಂದು ಕಾಲದಲ್ಲಿ ಒಂಟಿತನ ಮತ್ತು ದುಃಖದಲ್ಲಿ ಬೀಳಲಿದ ಹಿರಿಯ ವ್ಯಕ್ತಿ ರಾಮನಾಥ್ಜಿ ಅವರ ಕತೆ. ಆದರೆ ಅದರ ನಂತರ ಅದ್ಭುತ ಸರ್ಕಾರ ಕಾರ್ಯಕ್ರಮವು ಅವರ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಿತು. ಆ ಕಾರ್ಯಕ್ರಮ ಯಾವುದೆಂದರೆ ಅದೇ ಹಿರಿಯ ನಾಗರಿಕರಿಗಾಗಿ ಸಮುದ್ರ ಕಾರ್ಯಕ್ರಮ.

ವಯಸ್ಸಿನಲ್ಲಿ ಅವರು ದಣಿ ಬರೆಯದೆ ಕೆಲಸ ಮಾಡಿದರು. ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಒದಗಿಸಿದರು.

ಸೂಚಿಸಲಾಗಿದೆ. ಅಲ್ಲಿ ವೃದ್ಧರು ಭೇಟಿಯಾಗಬಹುದು, ಮಾತನಾಡಬಹುದು ಮತ್ತು ಅವರು ವಿವಿಧ ಕ್ರಿಯಾಶೀಲ ಚಟುವಟಿಕೆಗಳಲ್ಲಿ ಭಾಗವಹಿಸಬಹುದು. ಇದರಿಂದ ಒಂದುತನ ನಿಲ್ಲಿಸಲು ಅವರಿಗೆ ಸಹಾಯ ಮಾಡುತ್ತದೆ. ಮೊದಲಿಗೆ ನಮ್ಮ ಅಜ್ಜಿ ಸಂಪೂರ್ಣವಾಗಿ ನಿರಾಕರಿಸಿದರು. ಓ ಅಣ್ಣ, ಈ ವಯಸ್ಸಿನಲ್ಲಿ ನಾನು ಏನ್ ಮಾಡಲಿ, ಈಗ ದೇವರನ್ನು ಭಜಿಸುವ ಸಮಯ ಬಂದಿದೆ ಎಂದು ಶರ್ಮಾ ಅವರು ಉತ್ತರಿಸಿದರು. ಖಂಡಿತವಾಗಿ ದೇವರು ಎಲ್ಲರನ್ನೂ ನೋಡಿಕೊಳ್ಳುತ್ತಾನೆ. ನಮ್ಮ ಸ್ವಂತ ಜೀವನ ಸುಧಾರಿಸಲು ನಾವು ಪ್ರಯತ್ನ ಮಾಡಬೇಕು. ಕನಿಷ್ಠ ಪಕ್ಷ ಒಮ್ಮೆ ಪ್ರಯತ್ನಿಸಿ. ಸಾಕಷ್ಟು ಮನವೊಲಿಕೆಯ ನಂತರ ರಾಮನಾಥಿಯವರು ಅಂತಿಮವಾಗಿ ಒಪ್ಪಿಕೊಂಡರು. ಸರಿ, ಅದನ್ನು ಒಮ್ಮೆ ನೋಡುವುದರಲ್ಲಿ ಏನಾಗುತ್ತದೆ ಎಂದು ಅವರು ಯೋಚಿಸಿದರು.

0: ಸಲ್ಲಿ ಸಂಬಂಧಗಳನ್ನು ತರುವಂತೆ ತಂದಿದೆ. ಇದು ನೋಡುವ ಹೊಸ ಭರವಸೆ, ಹೊಸ ಉತ್ಸಾಹ ಮತ್ತು ಬದುಕಲು ಹೊಸ ಕಾರ್ಯಗಳನ್ನು ನೀಡುತ್ತದೆ.
1: ಆದ್ದರಿಂದ ಸ್ನೇಹಿತರೆ, ಇದು ಐಪಿಎಸ್ಎಫ್ಸಿ ಮ್ಯೂಜಿಕ್. ಇದು ಕೇವಲ ಸರ್ಕಾರ

ಸಂತೋಷವಾಗುತ್ತಿದೆ. ಯುಪಿಎಸ್ಆರ್ಸಿ ಯೋಜನೆಯು ಸರ್ಕಾರವು ಪ್ರಾರಂಭಿಸಿದ ವಿಶೇಷ ಕಾರ್ಯಕ್ರಮ ಹೊಂದಿದ್ದು ನಮ್ಮ ಹಿರಿಯ ನಾಗರಿಕರನ್ನು ಸ್ವಾವಲಂಬಿಗಳಾಗಿ ಮತ್ತು ಸಂತೋಷವಾಗಿರಿಸುವ

ಸಾರ್ವಜನಿಕ ಸತ್ತಿ ಇದು ಒಂದು ಉತ್ತಮ ಪ್ರಶ್ನೆ. ಐಪಿಎಸ್ಆರ್ಸಿ ಯೋಜನೆಯು ನಮ್ಮ ಹಿರಿಯ ನಾಗರಿಕರ ನಿರ್ದಿಷ್ಟ ಅಗತ್ಯಗಳನ್ನು ಪೂರೈಸಲು ವಿನ್ಯಾಸಗೊಳಿಸಲಾಗಿದೆ. ಹಲವಾರು ಪ್ರಮುಖ ಸೌಲಭ್ಯಗಳನ್ನು

ಇದು ಮಕ್ಕಳಿಗೆ ಆಟದ ಶಾಲೆ ಇದ್ದಂತೆ. ಆದರೆ ಆಟವಾಡುವ ಬದಲು ಮಗು, ಜ್ಞಾನ, ಯೋಗ, ಪುಸ್ತಕಗಳನ್ನು ಓದುವುದು ಮತ್ತು ಅದೇ ವಯಸ್ಸಿನ ಜನರೊಂದಿಗೆ ಸಂಭಾಷಣೆಗಳನ್ನು ಆನಂದಿಸುವುದು ಇರುತ್ತದೆ. ಕಿರಿಯರು ವಿವಿಧ ಚಟುವಟಿಕೆಗಳಲ್ಲಿ ಭಾಗವಹಿಸಬಹುದು. ಅವುಗಳು ಏನೆಂದರೆ ಸಂಗೀತ ಮತ್ತು ನೃತ್ಯ ಕಾರ್ಯಗಾರಗಳು, ಕಥೆ ಮತ್ತು ಕವನ ಬರೆಯುವ ಅಂಗಗಳು, ಬೋರ್ಡ್ ಆಟ ಮತ್ತು ಒಡಕುಗಳು, ತೋಟಗಾರಿಕೆ ಮತ್ತು ಚಿತ್ರಕಲೆ, ಫಿಟ್ ಆಗಿರಲು ಲಘು ಯೋಗ ಮತ್ತು ವ್ಯಾಯಾಮ ಬದಿಗಳು ಇಲ್ಲಿ ಲಭ್ಯವಿರುತ್ತದೆ. ಈಗ ಹೇಳುವ ಅದು ಸಂತೋಷದ ಸಂಗತಿಯಲ್ಲ.

ಸರಿ, ಮುಂದೆ ಕೇಳು. ಆರೋಗ್ಯ ಸೌಲಭ್ಯಗಳು ವೃದ್ಧರ ಆರೋಗ್ಯವನ್ನು ನೋಡಿಕೊಳ್ಳುವುದು ಬಹಳ ಮುಖ್ಯ. ಈ ಯೋಜನೆಯು ಹಲವಾರು ಆರೋಗ್ಯ ಸೇವೆಗಳನ್ನು ಒಳಗೊಂಡಿದೆ. ಅವುಗಳು ಏನೆಂದರೆ, ಉನ್ನತ ಆರೋಗ್ಯ ಮೇಲ್ವಿಚಾರಣೆಯನ್ನು ಖಚಿತಪಡಿಸಿಕೊಳ್ಳಲು ಉಚಿತ ವೈದ್ಯಕೀಯ ತಪಾಸಣೆ, ಟೆಲಿಮೆಡಿಸಿನ್ ಸೇವೆಗಳು, ಕಿರಿಯ ನಾಗರಿಕರು ವಿಡಿಯೋ ಕರೆ ಮೂಲಕ ವೈದ್ಯರನ್ನು ಸಂಪರ್ಕಿಸಲು ಅನುವು ಮಾಡಿಕೊಡುತ್ತದೆ, ಆಸ್ಪತ್ರೆಗಳಿಗೆ ಭೇಟಿ ನೀಡಲು ಸಾಧ್ಯವಾಗದ ವೃದ್ಧರ ವ್ಯಕ್ತಿಗಳನ್ನು ತಲುಪಿಸುವ ಮೂಲ.

ಸಂರಕ್ಷಿಸಲು ಕಾನೂನು ಸಮಾಲೋಚನೆ ಅಗತ್ಯವಿರುವ ಹಿರಿಯ ನಾಗರಿಕರಿಗೆ ಆರ್ಥಿಕ ನೆರವು ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮ ಹಿರಿಯ ನಾಗರಿಕರು ಹೊಸ ಕೌಶಲ್ಯಗಳನ್ನು ಏಕೆ ಕಲಿಯಬೇಕು ಎಂದು ನೀವು ಆಶ್ಚರ್ಯ ಪಡೆಯಬಹುದು. ಆದರೆ ಅದರ ಬಗ್ಗೆ ಯೋಚಿಸಿ. ಒಬ್ಬ ಹಿರಿಯರು ಯಾವಾಗಲೂ ಕವಿತೆ ಬರೆಯಲು ಅಥವಾ ಹೊಸ ಕರಕುಶಲತೆಯನ್ನು ಕಲಿಯಲು ಬಯಸಿದರೆ ಇದು ಒಂದು ಉತ್ತಮ ಅವಕಾಶ. ಇಲ್ಲಿ ಹಿರಿಯರು ಕಂಪ್ಯೂಟರ್ಗಳು, ಹೊಲಿಗೆ ಮತ್ತು ಕಸೂತಿ, ಸಂಗೀತ ಮತ್ತು ಇತರ ಹೊಸ ಕೌಶಲ್ಯಗಳನ್ನು ಕಲಿಯಬಹುದು. ಅವರು ಆನ್ಲೈನ್ ಕೆಲಸ ಕಲಿಯಬಹುದು ಮತ್ತು ತಮ್ಮ ಕಲೆ ಅಥವಾ ಜ್ಞಾನವನ್ನು ಜಗತ್ತಿನೊಂದಿಗೆ ಹಂಚಿಕೊಳ್ಳಬಹುದು. ಹಿರಿಯರ ಸಹಾಯವಾಣಿ 1456567. ಈಗ ಈ ಸೌಲಭ್ಯವು ಸೂಪರ್ ಹೀರೋಗಿಂತ ಕಡಿಮೆ ಇಲ್ಲ, ಇದು ವಿಶೇಷ ಸಹಾಯವಾಣಿ ಆಗಿದ್ದು ಇದರಿಂದ ಹಿರಿಯ ನಾಗರಿಕರು ಯಾವುದೇ ರೀತಿಯ ಸಮಸ್ಯೆಗೆ ಕಾನೂನು ಮತ್ತು ಭಾವನಾತ್ಮಕ ಬೆಂಬಲವನ್ನು ಪಡೆಯುತ್ತಾರೆ. ಅವರು ತಮ್ಮ ಕುಟುಂಬದಲ್ಲಿ ಯಾವುದೇ ಸಮಸ್ಯೆಗಳನ್ನು ಎದುರಿಸಿದರೆ ಅವರಿಗೆ

0: ಕೊಳ್ಳಬೇಕು ಮತ್ತು ಸಾಧ್ಯವಾದಷ್ಟು ಜನರಿಗೆ ಈ ಯೋಜನೆ ಬಗ್ಗೆ ಜಾಗೃತಿ ಮೂಡಿಸಬೇಕು.
1: ಹೌದು ನಿಜ, ನಾನು ನಿಮ್ಮ ಸ್ನೇಹಿತರಿಗೂ ಕೂಡ ಇದರ ಬಗ್ಗೆ ಹೇಳ್ತೀನಿ, ಇದರಿಂದ ಅವರೂ ಸಹ ತಮ್ಮ ಅಜ್ಜ ಅಜ್ಜಿಯರನ್ನ ನೋಡ್ಕೋಬಹುದು.
0: ಚೆನ್ನಾಗಿದೆ, ಇದು ಮೌಲ್ಯಗಳ ನಿಜವಾದ ಸಾರ. ಈಗ ಬಂದು ಮೊದಲು ಉಪಹಾರ ಸೇವಿಸೋಣ, ನಂತರ

0: ಅವರಿಗೆ ಸರಿಯಾದ ಸಮಯದಲ್ಲಿ ಸಹಾಯ ಸಿಗ್ತಾಯಿರೋದಿಲ್ಲ. ರಾಜೇಶ್ ಬಾಬು 75 ವರ್ಷದ ನಿವೃತ್ತ ಸರ್ಕಾರಿ ಉದ್ಯೋಗಿ. ಅವರು ತಮ್ಮ ಜೀವನದುದ್ದಕ್ಕೂ ಕಷ್ಟಪಟ್ಟು ಕೆಲಸ ಮಾಡಿದ್ರು ಮತ್ತು ಈಗ ಅವರು ಪಿಂಚಣಿಯಲ್ಲಿ ಜೀವನವನ್ನು ಸಾಗಿಸ್ತಾ ಇದ್ರು. ಆದ್ರೆ ಸಮಸ್ಯೆ ಏನಂದ್ರೆ ಅವರ ಪಿಂಚಣಿ ಅವರಿಗೆ ಸಮಯಕ್ಕೆ ಸರಿಯಾಗಿ ತಲುಪ್ತಾ ಇರಲಿಲ್ಲ.
1: ಸಮಸ್ಯೆ
0: ವಯಸ್ಸಾದಾಗ ಪ್ರತಿ ಸಣ್ಣ ವಿಷಯಕ್ಕೂ

0: ಮತ್ತು ಅವರ ಜೀವನದಲ್ಲಿ ಸಂತೋಷವನ್ನು ತರುವ ಮೂಲಕ ಈ ಉದಾತ್ತ ಕಾರ್ಯಕ್ಕೆ ಕೊಡುಗೆ ನೀಡೋಣ.
1: ಚೆನ್ನಾಗಿ ಹೇಳಿದ್ಯಾ ಲಕ್ಷ್ಮಿ. ಆದ್ದರಿಂದ ಸ್ನೇಹಿತರ ನಿಮ್ಮ ಮನೆಯಲ್ಲಿ, ನಿಮ್ಮ ನೆರೆಹೊರೆಯಲ್ಲಿ ಅಥವಾ ನಿಮ್ಮ ಪರಿಚಯಸ್ಥರಲ್ಲಿ ಯಾವುದೇ ರೀತಿಯ ತೊಂದರೆಯನ್ನು ಎದುರಿಸುತ್ತಿರುವ ಹಿರಿಯ ವ್ಯಕ್ತಿ ಇದ್ದರೆ ಅವರಿಗೆ IPSRC ಸಹಾಯವಾಣಿ ಸಂಖ್ಯೆ 1456 ಬಗ್ಗೆ ಹೇಳಲು ಮರೆಯದಿರಿ. ಮತ್ತು ಅವರ ಒಂಟಿತನದಿಂದ ಹೋರಾಡುತ್ತಿದ್ದರೆ IPSRC ಹಿರಿಯ ನಾಗರಿಕರ ಹಗಲು ಯೋಗಕ್ಷೇಮ ಕೇಂದ್ರಕ್ಕೆ ಭೇಟಿ ನೀಡಲು ಅವರನ್ನು ಪ್ರೋತ್ಸಾಹಿಸಿ. ಅಲ್ಲಿ ಅವರು ಹೊಸ ಸ್ನೇಹಿತರನ್ನು ಮಾಡಿ

0: ಹಿರಿಯರು ನಮ್ಮ ಸಮಾಜದ ನಿಜವಾದ ಅಡಿಪಾಯ ಎಂದು ನಾನು ಸೇರಿಸಲು ಬಯಸುತ್ತೇನೆ. ಅವರು ಕೇವಲ ಕುಟುಂಬದಲ್ಲಿ ಮಾತ್ರವಲ್ಲ, ಅವರು ಕಠಿಣ ಪರಿಶ್ರಮ, ಅನುಭವ ಮತ್ತು ಆಶೀರ್ವಾದಗಳು ನಮ್ಮ ಜೀವನಕ್ಕೆ ಸ್ಫೂರ್ತಿಯನ್ನು ತರುತ್ತವೆ. ಅದಕ್ಕಾಗಿಯೇ ಅವರನ್ನು ನೋಡಿಕೊಳ್ಳುವುದು ಕೇವಲ ಜವಾಬ್ದಾರಿಯಲ್ಲ, ನಮ್ಮ ಕರ್ತವ್ಯ ಎಂದು ನಾವು ಯಾವಾಗಲೂ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ನಾವು ಅವರನ್ನು ಹೆಚ್ಚು ಗೌರವಿಸಿ ಪಾಲಿಸಿದರೆ ನಮ್ಮ ಜೀವನ ಹೆಚ್ಚು ಅರ್ಥಪೂರ್ಣವಾಗುತ್ತದೆ.
1: ಸರಿ, ಯಾರು ವಾಸಿಸುವ ಅಥವಾ

0: ಸಂಸ್ಕೃತಿ ನಮ್ಮ ಸಮಾಜವು ಬಲಶಾಲಿ ಮತ್ತು ಉತ್ತಮವಾಗುತ್ತದೆ.
1: ಆದ್ದರಿಂದ ಸ್ನೇಹಿತರೆ, ಈ ಆಲೋಚನೆಯೊಂದಿಗೆ ಕಾರ್ಯಕ್ರಮ ಮುಗಿಸುವ ಸಮಯ ಬಂದಿದೆ. ಆದರೆ ನೆನಪಿಡಿ, ಮುಂದಿನ ಬಾರಿ ನಾವು ಹೊಸ ವಿಷಯ ಮತ್ತು ಹೊಸ ಸ್ಫೂರ್ತಿಯೊಂದಿಗೆ ಮತ್ತೆ ಭೇಟಿಯಾಗುತ್ತೇವೆ. ಅಲ್ಲಿಯವರೆಗೆ ನಿಮ್ಮ ಕುಟುಂಬವನ್ನು

0: ಎಸ್ಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿವೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯದೇಯ ರೋಗ ನಿವಾರಣೆ ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ ಶಹಪುರ ಬೆಳಗಾವಿ. ದೂರವಾಣಿ ಸಂಖ್ಯೆ 031-24-86-286. ಕೆಎಲ್ಇ ಫಾರ್ಮಸಿ ಕಾಲೇಜು ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನಗುಡಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಗೊಂಡಿದೆ. ಮೆಡಿಕಲ್ ಕೋರ್ಸ್ಗಳು, ಬಿಫಾರ್ಮ್, ಫಾರ್ಮಿ, ಎಂ ಫಾರ್ಮ್ ಮತ್ತು ಪಿಎಚ್ಡಿ ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100ಕ್ಕೂ ಹೆಚ್ಚು ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000 ಹೆಚ್ಚು ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಷನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ

0: ಸ್ಕ್ಯಾನ್ ಫಾರ್ ಹಾಸ್ಪಿಟಲ್ ಬೆಳಗಾವಿ
1: ಬೆಳಗಾವಿಯಲ್ಲಿ ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಕಿಮ್ಸ್ ಡಾಕ್ಟರ್ ಕಬಾಕರ್ ಕೋರಿ ಹಾಸ್ಪಿಟಲ್ ಆಂಡ್ ಎಂಆರ್ಸಿ ಹಿಂದುಗಡೆ ನೆಹರು ನಗರ ಬೆಳಗಾವಿ ಆರೋಗ್ಯ ಸುಸಜ್ಜಿತ ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ ಮೂಲ ಸೌಲಭ್ಯಗಳು
1: ಕಿಮ್ಸ್ ಕ್ಯಾನ್ಸರ್ ಆಸ್ಪತ್ರೆ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್ ರಕ್ತ ಕ್ಯಾನ್ಸರ್ ಅಂಗನಾಳ ಕ್ಯಾನ್ಸರ್ ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಕೀಮೋಥೆರಪಿ ಮತ್ತು
1: ಕೆಎಂಇ ಕ್ಯಾನ್ಸರ್ ಹಾಸ್ಪಿಟಲ್ ಕೆಎಂಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು ಎಂಆರ್ಸಿ ಹಿಂದುಗಡೆ ನೆಹರು ನಗರ ಬೆಳಗಾವಿ
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08 3125 2500 ಮತ್ತು 247 3777 ಮೊಬೈಲ್ ಸಂಖ್ಯೆ 6360712326 ಜಸ್ಟ್ 1000

0: Society's Dr. Prabhakar Kaur is super specialty hospital, sure for all health-related problems. Experienced doctors and ultra-modern facilities ke saath. Cleanliness Society's Dr. Prabhakar Kaur is super specialty hospital and medical research center. Neem Nagar, Belagavi. Call 08312-473777.
1: ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್ ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರಿ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2 BHK ಅಪಾರ್ಟ್ಮೆಂಟ್ಗಳು, ವಿಶ್ವದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಅಂಗದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು ಟೂ ವೀಲರ್ ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ G5 ಗ್ರೌಂಡ್ ಫ್ಲೋರ್ 9 ಕ್ರಾಸ್ ಭಾಗ್ಯನಗರ್ ಬೆಳಗಾವಿ. ದೂರವಾಣಿ ಸಂಖ್ಯೆ 08314069685. ಮೊಬೈಲ್ ಸಂಖ್ಯೆ 7760477279.

0: ಕಟ್ಟಿದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಮೂಕ ಹಲ್ಲಿನ ಚಿಕಿತ್ಸೆ, ಮಕ್ಕಳದಂತ ಸರಿಪಡಿಸುವಿಕೆ, ಮೂಕ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಮೆ ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕ್ರಮದ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ಲಸುಗು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯ ತೀರ್ಹದಾರಿ. ನಮ್ಮ ವಿಳಾಸ KLE ವಿಶ್ವನಾಥ ಕತ್ತಿ ದಂತ ಮಹಾವಿದ್ಯಾಲಯ, ಯೂನಿವರ್ಸಿಟಿ ಕ್ಯಾಂಪಸ್, ನಗರ ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-70-362, ಮೊಬೈಲ್ ಸಂಖ್ಯೆ 9448-9831.
1: ಕೇಂದ್ರ ಮಸ್ತು ಕಾಲೇಜ್ ಬೇಗೋ ಶೈಕ್ಷಣಿಕ ವರ್ಷದ ಯೂನಿವರ್ಸಿಟಿ ಸಾಲೆ 17 ಪ್ರವೇಶ ಪ್ರಕ್ರಿಯೆ ಸುರಕ್ಷತೆ ಎಡ್ಡಗೌಡ್ ಬಸವಂತ ಕುಚ್ಚಿ ಮೇಧಾವತಿ ಅತ್ಯಾಧುನಿಕ ಸುವಿಧಾನಿ ಸುಸಜ್ಜ ನವ್ಯ ಕ್ಯಾಂಪಸ್ ಮಧ್ಯೆ ಮಹಾವಿದ್ಯಾಲಯ ಸ್ಥಳಾಂತರಿ ಸಾಲೆ ಆಗಿ ಉಪಲಬ್ಧ ಅಭ್ಯಾಸಕ್ರಮ ಸಾಹಿತ್ ಫಾರ್ಮ್ ಫಾರ್ಮ್ ಪಿಎಚ್ಡಿ ಫಾರ್ಮ ಶಿಕ್ಷಕ ಉಚ್ಚ ಶಿಕ್ಷಣ ವಿನ್ಯಾಸಕ್ಕೆ ಸುವರ್ಣ ಸಂಧಿ. ಮಹಾವಿದ್ಯಾಲಯ ಪ್ರಮುಖ ವೈಶಿಷ್ಟ್ಯ 100 ಅಧಿಕ ಶಿಷ್ಯ ಶೈಕ್ಷಣಿಕ ಪರಂಪರ ಅನ್ಯ ಅನುಭವ ಚಂದರಾಜ್ ಸಿಂಹಾರ್ಗೆ ಅಧಿಕ ಮಾಜಿ ವಿದ್ಯಾರ್ಥಿಗಳಿಗೆ ಮತ್ತೊಂದು ನೆಟ್ವರ್ಕ್ ಬೇಗಾ ವಿಮಾನ ಬಸ್ಸುಗಳು ಸುಸಜ್ಜ ಆಗಿ ಅತ್ಯಾಧುನಿಕ ನವ ಕ್ಯಾಂಪಸ್ ಪರಿಣಾಮದಲ್ಲಿ ಶಿಕ್ಷಣ ಪಡೆದು ಡಿಜಿಟಲ್ ಲರ್ನಿಂಗ್ ಇಕೋಸಿಸ್ಟಮ್ ಜಾತಿ ಪ್ರದರ್ಶನ ಗ್ರಂಥಾಲಯ ಆಣೆ ಮುಗಿದಿದೆ. ಅಧುನಿಕ ಪ್ರೋತ್ಸಾಹ ಪ್ರಾತ್ಯಕ್ಷಿಕ ಪ್ರಶಿಕ್ಷಣ ಸುವಿಧ ಆಧುನಿಕ ವಸ್ತುಗಳು ಆಣೆ ಕೂಡ ಸುಧಾರಿಸುತ್ತ ನ್ಯಾಕ್ ಪ್ರೆಸಿಡೆಂಟ್ ಆಣೆ ಎನ್ಐಆರ್ಎಚ್ ಪ್ರತಿಷ್ಠಿತ ಸಂಸ್ಥೆ ಗುಣಮಟ್ಟ ಪೂರ್ಣ ಶಿಕ್ಷಣ ಆಣೆ ಉತ್ತಮ ರೋಜ್ಗಾರ ಸಂಬಂಧ ಪ್ರಾಧಾನ್ಯ ಅಧಿಕ ನೋಟಿಸಲ್ಲಿ ಸಂಪರ್ಕ 0312-471-3999 ಆಣೆ 9740-63-9702 ವೆಬ್ಸೈಟ್ ಆಗಿ www.pl.com.edu.

0: जन्मलेल्या मुलांपासून ते वयोवृद्धांपर्यंत दातांची ट्रीटमेंट, ज्यामध्ये दातांची स्वच्छता, दात काढणे आणि बसवणे, वाकडे दात सरळदर्शक करणे, चिरलेले ओठ, अपघातामुळे डोकं, मान, चेहरा आणि तोंडाशी संबंधित सर्जिकल ट्रीटमेंट, डोळे, नाक आणि कान यांची कृत्रिम प्लेसमेंट, तोंडाच्या कर्करोगावरती उपचार, तसेच दातांचा पिळेपणा दूर करणे आणि बरेच काही. या सर्व सुविधांचा लाभ घेण्यासाठी भेट द्या केली विश्वनाथपती दंत महाविद्यालय, केली युनिव्हर्सिटी कॅम्पस, नेहरू नगर, बेळगावी. आमचा फोन नंबर 0831-4703-362 आणि 944-899-8331.
1: ಫಾರ್ಮಸಿ ಕಾಲೇಜು ಬೆಳಗಾವಿ 2016-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನಗುಡಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಕಾಲೇಜ್ ಸ್ಥಳಗೊಂಡಿದೆ. ಮೆಡಿಕಲ್ ಕೋರ್ಸ್ಗಳು, ಬಿಫಾರ್ಮ್, ಫಾರ್ಮಿಂಗ್, ಎಂಫಾರ್ಮ್ ಮತ್ತು ಪಿಎಚ್ಡಿ ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100ಕ್ಕೂ ಹೆಚ್ಚು ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000ಕ್ಕೂ ಹೆಚ್ಚು ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಷನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, ಮ್ಯಾಗ್ನಿಕ್ಲಸ್ ಗ್ರೇಡ್ ಮತ್ತು ಎನ್ಐಆರ್ಎಫ್ ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗಾವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 0831-24-7139, ಮೊಬೈಲ್ ಸಂಖ್ಯೆ 9740-63-9702, ವೆಬ್ಸೈಟ್ www.dlpfarm.edu. ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಪ್ರವೇಶ ಪ್ರಾರಂಭ. ಬೆಳಗಾವಿ ಜಿಲ್ಲಾ ಅಂಧ ಸೇವಾ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯು ದಿನಾಂಕ 29 ಮೇ 2026 ಪ್ರಾರಂಭವಾಗಲಿದೆ. ಅಂಧರಿಗಾಗಿ ಇಲ್ಲಿರುವ ಅತ್ಯುತ್ತಮ ವಸತಿಯುಕ್ತ ಶಾಲೆಯು 1ರಿಂದ 10ನೇ ತರಗತಿವರೆಗಿನ ಅಂಧ ವಿದ್ಯಾರ್ಥಿಗಳಿಗೆ ವ್ಯಾಸಂಗ ಮಾಡಲು ಅವಕಾಶ. ಬಡ ಹಾಗೂ ಗ್ರಾಮೀಣ ಭಾಗಗಳಿಂದ ಬಂದ 117 ಅಂಧ ಮಕ್ಕಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಮಕ್ಕಳಿಗೆ ಉಚಿತ ಊಟ, ಉಪಹಾರ, ಔಷಧ ಉಪಚಾರಗಳನ್ನು ನೀಡಲಾಗುತ್ತಿದೆ. ಬ್ರೈನ್ ಟಿವಿಯ ಮೂಲಕ ಶಿಕ್ಷಣದ ಜೊತೆಗೆ ತರಬೇತಿ, ಸಂಗೀತ ತರಬೇತಿ ಹಾಗೂ ಕಂಪ್ಯೂಟರ್ ತರಬೇತಿ ನೀಡಲಾಗುವುದು. ಕಳೆದ 38 ವರ್ಷಗಳಿಂದ ನಮ್ಮ ಶಾಲೆ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶವು 100% ಆಗಿದೆ. ಶಾಲಾ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಜನ್ಮ ದಾಖಲಾತಿ ಪ್ರಮಾಣ ಪತ್ರ, 6 ಭಾವಚಿತ್ರಗಳು, ಅಂಧತ್ವದ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಹಾಗೂ ಅಂಗವಿಕಲತೆಯ ಗುರುತಿನ ಚೀಟಿ, ವಿದ್ಯಾರ್ಥಿ ಆಧಾರ್ ಕಾರ್ಡ್, ತಂದೆ ತಾಯಿಯ ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳೊಂದಿಗೆ ಸಂಪರ್ಕಿಸಿ. ಮಹೇಶ್ವರಿ ಅಂಧ ಮಕ್ಕಳ ಶಾಲೆ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-7142, ಮೊಬೈಲ್ ಸಂಖ್ಯೆ 9448-9-5425.
0: निरोगी शरीर आणि प्रसन्न मनासाठी योग हा सर्वोत्तम उपाय आहे. योगातून मिळणारी शांती ही जीवनातील खरी संपत्ती आहे आणि म्हणूनच जागतिक योग दिनानिमित्त केली गुणगुणी घेऊन आले आहे तुमच्यासाठी एक विशेष प्रोग्राम, जो असेल रोज सकाळी 9 वाजता आणि रिपीट ब्रॉडकास्ट असेल संध्याकाळी 8 वाजता. तेव्हा ऐकायला अजिबात विसरू नका, जागतिक योग दिनानिमित्त विशेष प्रोग्राम ही आहे केली गुणगुणी.

0: ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.
1: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಬಸವಂತಪುರ ಜಿಬೆಳಗಾವಿ. ಅನುಭವವಂತಿದ ವೈದ್ಯರ ತಂಡ, ಸುಸಜ್ಜಿತ ಔಷಧಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆ,

0: ಎಸ್ಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ. ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿವೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯದೇಯ ರೋಗ ನಿವಾರಣೆ ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ ಶಹಪುರ ಬೆಳಗಾವಿ. ದೂರವಾಣಿ ಸಂಖ್ಯೆ 031-24-86-286. ಕೆಎಲ್ಇ ಫಾರ್ಮಸಿ ಕಾಲೇಜು ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನಗುಂಡಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಗೊಂಡಿದೆ. ಮೆಡಿಕಲ್ ಕೋರ್ಸ್ಗಳು, ಬಿಫಾರ್ಮ್, ಲಾಗಿ, ಎಂಫಾರ್ಮ್ ಮತ್ತು ಪಿಎಚ್ಡಿ ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣಾವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100ಕ್ಕೂ ಹೆಚ್ಚು ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000ಕ್ಕೂ ಹೆಚ್ಚು ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ಬೇಜ್ ಎಜುಕೇಷನ್ ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲಸೌಕರ್ಯಗಳು, ನ್ಯಾಕ್ರೇಜ್ ಮತ್ತು ಎನ್ಐಆರ್ಎಫ್ ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗಾವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 031-24-71-399, ಮೊಬೈಲ್ ಸಂಖ್ಯೆ 9740-63-9702, ವೆಬ್ಸೈಟ್ www.kelpfarm.edu. ಸಿಬ್ಬಂದಿಯ ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವ ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ. ಬಿಪಿಜಿ ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್ ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660-5218. ವೆಬ್ಸೈಟ್ kcpd.kaveri.edu.in. ಕೆಎಲ್ಇ ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.

0: site is kept at Prabhakar Kaur Super Speciality Hospital, sure for all health-related problems. Experienced doctors and ultra-modern facilities ke saath. Community Society is Dr. Prabhakar Kaur Super Speciality Hospital and Medical Research Center, Main Nagar, Penagavi. Call 0312-47-3777.
1: ಫಾರ್ಮಸಿ ಕಾಲೇಜು ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನಗುಡಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಕಾಲೇಜ್ ಸ್ಥಳಗೊಂಡಿದೆ. ಮೆಡಿಕಲ್ ಕೋರ್ಸ್ಗಳು, ಬಿಫಾರ್ಮ್, ಫಾರ್ಮಿ, ಎಂ ಫಾರ್ಮ್ ಮತ್ತು ಪಿಎಚ್ಡಿ ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು 100ಕ್ಕೂ ಹೆಚ್ಚು ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ. ವಿಶ್ವದಾದ್ಯಂತ 3,000ಕ್ಕೂ ಹೆಚ್ಚು ಹಳೆಯ ವಿದ್ಯಾರ್ಥಿಗಳ ಪ್ರವೇಶ ನೆಟ್ವರ್ಕ್. ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ. ಔಟ್ಕಮ್ ಬೇಸ್ಡ್ ಎಜುಕೇಷನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲಸೌಕರ್ಯಗಳು, ನ್ಯಾಕಿ ಪ್ಲಸ್ ಗ್ರೇಡ್ ಮತ್ತು ಎನ್ಐಆರ್ಎಫ್ ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗಾವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 0314-71-399, ಮೊಬೈಲ್ ಸಂಖ್ಯೆ 9740-63-9702, ವೆಬ್ಸೈಟ್ www.bl.

ಅಳವಡಿಸಿಕೊಂಡು ನಾವು ಒಂದಾಗಿ ಕೆಲಸ ಮಾಡೋಣ. ಯೋಗ ಕುರಿತ ಸಂದೇಶವನ್ನು ಕೇಳಿ ಪ್ರತಿದಿನ ಬೆಳಗ್ಗೆ 9 ಗಂಟೆಗೆ ಹಾಗೂ ಮರುಪ್ರಸಾರ ಸಂಜೆ 8 ಗಂಟೆಗೆ. ಇದು KLP ವೇಣುಗೋಪಾಲ ಪ್ರಸ್ತುತಿ.

0: ಶಾಲೆ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಮುಖ ಹಲ್ಲಿನ ಚಿಕಿತ್ಸೆ, ಮಕ್ಕಳದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ಕಿಟ್ಟುಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೊಂಡ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ಒಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ KLE ವಿಶ್ವನಾಥ್ ಕತ್ರಿ ದಂತ ಮಹಾವಿದ್ಯಾಲಯ, KLE ಯೂನಿವರ್ಸಿಟಿ ಕ್ಯಾಂಪಸ್, ನಗರ ಬೆಳಗಾವಿ. ದೂರವಾಣಿ ಸಂಖ್ಯೆ 031-24-70-362, ಮೊಬೈಲ್ ಸಂಖ್ಯೆ 944-8-99-8331.
1: Looking for an awarding for your injury care, your journey starts here. Admissions are now open at KLE College of Physiotherapy, Hubei, one of the leading institutions under KLE Academy of Higher Education and Research. Enroll in the

Technological University Bergami. Yang sampai pertaruh ikut kelera Pavesha Kelupa Dr. M. Sheshwili Campus Bergami. Code 2023 Common Cake Code 2065. Yang sampai pertaruh ikut kelera Ayubu Nura Kode Cho Nima Kati Offer Galu Nabi Sive Vithyanti Galike Varshika 16 LPO Varagina Kalishka Package Dorukide 150 Hechu Anumo Shikshakaru Hagu 50 Hechu Doctorate Padavigalannidare Susajjita Learning Factory Limited ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಯುಜಿ ಕೋರ್ಸ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಎಐ, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಬಿಸಿಎ, ಎಂಸಿಎ, ಎಂಬಿಎ ಮತ್ತು ಹೆಲ್ತ್ಟೆಕ್ ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ ಲಭ್ಯವಿದೆ. ಇನ್ಫೋಸಿಸ್, ಜೂನಿಯರ್ ಎಚ್ಇಇ, ಫೆಡರಲ್ ಬ್ಯಾಂಕ್ ಮತ್ತು ಬೋಶ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 08314 0322 ಅಥವಾ WWW

ಕೆಲವಷ್ಟು ಭಾರತ ವಿಶ್ವದ ಎರಡನೇ ಅತಿದೊಡ್ಡ ವಿದ್ಯುನ್ಮಾನ ರಫ್ತುದಾರ ರಾಷ್ಟವಾಗಿ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್. ಫ್ರಾನ್ಸ್ನ ಎಬಿಎಂನಲ್ಲಿ ನಡೆಯುತ್ತಿರುವ G7 ಶೃಂಗಸಭೆಯಲ್ಲಿ ಜನರ ಪ್ರಯೋಜನಕ್ಕಾಗಿ ಸಮತೋಲಿತ ಸಮಗ್ರ ಮತ್ತು ಸುಸ್ಥಿರ ಆರ್ಥಿಕ ಬೆಳವಣಿಗೆಯನ್ನು ಉತ್ತೇಜಿಸುವುದು ಎಂಬ ವಿಷಯ ಕುರಿತ ಕಾರ್ಯಕಾರಿ ಅಧಿವೇಶನವನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಇಂದು ಮಾತನಾಡಿದರು. ಅಭಿವೃದ್ಧಿಶೀಲ ರಾಷ್ಟಗಳಿಗೆ ಆರ್ಥಿಕ ಸ್ಥಿತಿಸ್ಥಾಪಕತ್ವವನ್ನು ನೀಡುವ ಕಾರ್ಯವಿಧಾನಗಳನ್ನು ಅಭಿವೃದ್ಧಿಪಡಿಸಲು ಅಂತಾರಾಷ್ಟೀಯ ಹಣಕಾಸು ಸಂಸ್ಥೆಗಳ ಅಗತ್ಯವನ್ನು ತಮ್ಮ ಭಾಷಣದಲ್ಲಿ ಪ್ರತಿಪಾದಿಸಿದ್ದಾರೆ. ಆಫ್ರಿಕಾ, ದಕ್ಷಿಣ ಅಮೆರಿಕ ಮತ್ತು ಪೆಸಿಫಿಕ್ ದ್ವೀಪ ದೇಶಗಳನ್ನು ಸಂಪರ್ಕಿಸುವ ಸಂಪರ್ಕ ಯೋಜನೆಗಳನ್ನು ಸಹ ಅವರು

ದೇಶಗೊಳಿಸಲು ಅಂತಾರಾಷ್ಟೀಯ ಪಾಲುದಾರಿಕೆ ರಚಿಸುವಂತೆಯೂ ಅವರು ಸೂಚಿಸಿದ್ದಾರೆ. ಸ್ಪಷ್ಟವಾದ ಬೆಳವಣಿಗೆಯು ಜನರ ಒಳಗೊಳ್ಳುವಿಕೆ ಮತ್ತು ಯೋಗಕ್ಷೇಮಕ್ಕೆ ಕಾರಣವಾಗುತ್ತದೆ. ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಸಬ್ಕಾ ಪ್ರಯಾಸ್ನೊಂದಿಗೆ ಭಾರತ ಬೆಳವಣಿಗೆ ಕಾಣುತ್ತಿದೆ ಎಂದು ಪ್ರಧಾನಿ ಹೇಳಿದ್ದಾರೆ. ಉನ್ನತ ಮಟ್ಟದ ಅಧಿವೇಶನದಲ್ಲಿ G7 ಸದಸ್ಯ ರಾಷ್ಟಗಳು, ಪಾಲುದಾರ ರಾಷ್ಟಗಳು ಮತ್ತು ಅಂತಾರಾಷ್ಟೀಯ ವಿತ್ತೀಯ ನಿಧಿಯ ಪ್ರಮುಖ ಪ್ರತಿನಿಧಿಗಳು ಭಾಗವಹಿಸಿದ್ದರು. ಇಂದು ನಡೆಯಲಿರುವ ಪ್ರಧಾನಮಂತ್ರಿಯವರ ಬಹು ನಿರೀಕ್ಷಿತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೊಂದಿಗಿನ ದ್ವಿಪಕ್ಷೀಯ ಸಭೆಯ ಮೇಲೆ ಜಾಗತಿಕ ದೃಷ್ಟಿ ಕೇಂದ್ರೀಕೃತವಾಗಿದೆ. G7 ರಾಷ್ಟಗಳ ನಾಯಕರು ಜಾಗತಿಕ ಸ್ಥಿರತೆ, ಭದ್ರತಾ ಸಹಕಾರ ಹಾಗೂ ಗಡಿಗಳ ಮೂಲಕ ನಡೆಯುವ ಸಂಘಟಿತ ಅಪರಾಧ ನಿಯಂತ್ರಣಕ್ಕೆ ಸಂಬಂಧಿಸಿದ ನಿರ್ಣಯಗಳನ್ನು ಅಂಗೀಕರಿಸಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ನೇತೃತ್ವದಲ್ಲಿ ಅಮೆರಿಕ ಮತ್ತು ಇರಾನ್ ನಡುವಿನ ಒಪ್ಪಂದವನ್ನು G7 ರಾಷ್ಟಗಳ ನಾಯಕರು ಸ್ವಾಗತಿಸಿದ್ದು, ಈ ಒಪ್ಪಂದವು ಪ್ರಾದೇಶಿಕ ಉದ್ವಿಗ್ನತೆಯನ್ನು ತಗ್ಗಿಸಲು ಹಾಗೂ ಇರಾನ್ ಪರಮಾಣು ಶಸ್ತ್ರಾಸ್ತ್ರ ಹೊಂದುವುದನ್ನು ತಡೆಯಲು ಒಂದು ಅವಕಾಶವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಜಲಸಂಧಿಯ ಮೂಲಕ ಸುರಕ್ಷಿತ

ಸುವುದಾಗಿ ಜಿ7 ರಾಷ್ಟಗಳು ಸಂಕಲ್ಪ ಮಾಡಿವೆ. ಸಾರ್ವಜನಿಕ ಆರೋಗ್ಯ ಹಾಗೂ ಆರ್ಥಿಕ ಸ್ಥಿರತೆಗೆ ಮಾದಕ ವಸ್ತು ಕಳ್ಳಸಾಗಣೆ ಬೆದರಿಕೆಯಾಗಿದೆ. ಪಾಲುದಾರ ರಾಷ್ಟಗಳಾದ ಬ್ರೆಜಿಲ್ ಮತ್ತು ದಕ್ಷಿಣ ಕೊರಿಯಾ ಕೂಡ ಈ ಉಪಕ್ರಮಕ್ಕೆ ಬೆಂಬಲ ಸೂಚಿಸಿದೆ. ಮಾದಕ ವಸ್ತು ಜಾಲಗಳು ದಿನದಿಂದ ದಿನಕ್ಕೆ ಹೆಚ್ಚು ಸಂಘಟಿತ ಹಾಗೂ ಆರ್ಥಿಕವಾಗಿ ಸುಧಾರಿಸುತ್ತಿರುವುದು ಅಪಾಯಕಾರಿ ಬೆಳವಣಿಗೆಯಾಗಿದೆ. ಬಹಿರಾಚಾರ, ಹಿಂಸಾಚಾರ ಹಾಗೂ ಹಣ ಅಕ್ರಮ ಹರಿಕೆ ಇವು ಕಾರಣವಾಗುತ್ತಿವೆ. ಇದನ್ನು ತಡೆಗಟ್ಟಲು ಪೂರೈಕೆ ಮತ್ತು ಬೇಡಿಕೆ ಎರಡನ್ನೂ ಗುರಿಯಾಗಿಸಿಕೊಂಡ ಸಾಕ್ಷ್ಯಾಧಾರಿತ ಹಾಗೂ ಸಮನ್ವಯಿತ ಕಾರ್ಯತಂತ್ರವನ್ನು ಅನುಸರಿಸಲು ನಾಯಕರು ಒಪ್ಪಿಗೆ ಸೂಚಿಸಿದ್ದಾರೆ. ಫ್ರಾನ್ಸ್ನ ಏಡಿಯನ್ನಲ್ಲಿ ನಡೆಯುತ್ತಿರುವ ಜಿ7 ಶೃಂಗಸಭೆಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಜರ್ಮನ್ ಚಾನ್ಸಲರ್ ಫ್ರೆಡ್ರಿಕ್ ಮೆರ್ಜ್ ಅವರೊಂದಿಗೆ ಮಹತ್ವದ ದ್ವಿಪಕ್ಷೀಯ ಸಭೆ ನಡೆಸಿದರು.

0: ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ಮಾರ್ಗಗಳನ್ನು ಚರ್ಚಿಸಲಾಗಿದೆ. ಅಲ್ಲದೆ ಎರಡೂ ರಾಷ್ಟಗಳ ನಡುವಿನ ಸಾಂಸ್ಕೃತಿಕ ಸಂಪರ್ಕಗಳನ್ನು ಹೆಚ್ಚಿಸುವ ಬಗ್ಗೆ ಚರ್ಚಿಸಲಾಯಿತು ಎಂದು ಅವರು ತಿಳಿಸಿದ್ದಾರೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಫ್ರಾನ್ಸ್ನ ನೀಸ್ನಲ್ಲಿ ಮೊನಾಕೋದ ರಾಜ ಆಲ್ಬರ್ಟ್ ಅವರೊಂದಿಗಿನ ದೂರವಾಣಿ ಮೂಲಕ ಮಾತುಕತೆ ನಡೆಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಈ ಕುರಿತು ಪೋಸ್ಟ್ ಮಾಡಿರುವ ಪಿಯೂಷ್ ಗೋಯಲ್ ಅವರು ಸುಸ್ಥಿರತೆ, ಸಾಗರ ಆರ್ಥಿಕತೆ, ನಾವೀನ್ಯತೆ ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳಂತಹ ಕ್ಷೇತ್ರಗಳಲ್ಲಿ ಭಾರತ ಮೊನಾಕೋ ಪಾಲುದಾರಿಕೆಯನ್ನು ವಿಸ್ತರಿಸುವ ಬಗ್ಗೆ ಚರ್ಚಿಸಲಾಯಿತು ಎಂದು ತಿಳಿಸಿದ್ದಾರೆ. ಫ್ರಾನ್ಸ್ನ ನೀಸ್ನಲ್ಲಿ ನಿನ್ನೆ ಮುಕ್ತಾಯಗೊಂಡ ಭಾರತದ ಪ್ರಮುಖ ಭಾರತ್ ಇನ್ನೋವೇಟ್ಸ್ 2026 ಕಾರ್ಯಕ್ರಮದ ಬಗ್ಗೆ ರಾಜ ಆಲ್ಬರ್ಟ್ ಅವರಿಗೆ ವಿವರಿಸಲಾಯಿತು. ಈ ಕಾರ್ಯಕ್ರಮ ಭಾರತದ ತಂತ್ರಜ್ಞಾನ ಮತ್ತು ನಾವೀನ್ಯತೆ ಪರಿಸರ ವ್ಯವಸ್ಥೆಯನ್ನು ಪ್ರದರ್ಶಿಸಲಿದ್ದು ಜಾಗತಿಕ ಸಹಯೋಗವನ್ನು ಬಲಪಡಿಸಲಿದೆ. ಭಾರತ ಮೊನಾಕೋ ಸಂಬಂಧಗಳು ಮುಂದಿನ ವರ್ಷಗಳಲ್ಲಿ ಹೊಸ ಎತ್ತರವನ್ನು ಮುಟ್ಟಲಿವೆ ಎಂದು ಪಿಯೂಷ್ ಗೋಯಲ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಆಕಾಶವಾಣಿಯಿಂದ ಕೇಳುತ್ತಿದ್ದೇವೆ.
1: ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ. ಮಾಹಿತಿಯ ಹೊರಿನ ವಾಂಗ್ಮಯ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ

ಆಪರೇಷನ್ ಸಿಂಧೂರ್ ನಂತಹ ನಿರ್ಣಾಯಕ ಕ್ರಮಗಳವರೆಗೆ ತನ್ನ ಸಾರ್ವಭೌಮತ್ವ ವಿಷಯದಲ್ಲಿ ರಾಜಿ ಮಾಡಿಕೊಳ್ಳುವುದಿಲ್ಲ ಎಂಬ ಸ್ಪಷ್ಟ ಸಂದೇಶವನ್ನು ಭಾರತ ರವಾನಿಸಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಈ ವಿಷಯ ತಿಳಿಸಿರುವ ಅವರು, ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಭಾರತ ತನ್ನ ರಾಷ್ಟೀಯ ರಕ್ಷಣಾ ವಲಯದಲ್ಲಿ ಐತಿಹಾಸಿಕ ರೂಪಾಂತರವನ್ನು ಕಂಡಿದೆ. ರಕ್ಷಣಾ ಕ್ಷೇತ್ರದಲ್ಲಿ ಆತ್ಮನಿರ್ಭರತೆಗಾಗಿ ದೇಶೀಯ ಸಾಮರ್ಥ್ಯಗಳು ಬಲಗೊಂಡಿದ್ದು ಸಶಸ್ತ್ರ ಪಡೆಗಳು ಆಧುನೀಕರಣಗೊಂಡಿವೆ. ಅಲ್ಲದೆ ಭೂಮಿ, ಸಮುದ್ರ, ವಾಯು, ಸೈಬರ್ ಮತ್ತು ಬಾಹ್ಯಾಕಾಶ ಕ್ಷೇತ್ರಗಳಲ್ಲಿ ಸಮಗ್ರತೆಯನ್ನು ಹೆಚ್ಚಿಸಿವೆ ಎಂದು ಹೇಳಿದ್ದಾರೆ. ಕಳೆದ 12 ವರ್ಷಗಳ ಪಯಣವು ಬಲಿಷ್ಠ, ಸುರಕ್ಷಿತ, ಸ್ವಾವಲಂಬಿ ಮತ್ತು ಹೆಚ್ಚು ಆತ್ಮವಿಶ್ವಾಸದ ಭಾರತವನ್ನು ಪ್ರತಿಬಿಂಬಿಸುತ್ತದೆ. ರಾಷ್ಟೀಯ ಹಿತಾಸಕ್ತಿಗಳನ್ನು ಕಾಪಾಡಿಕೊಳ್ಳಲು ಮತ್ತು ಜಾಗತಿಕ ಶಕ್ತಿಯಾಗಿ ಹೊರಹೊಮ್ಮಲು ಭಾರತ ಸಿದ್ಧವಾಗಿದೆ ಎಂದು ರಕ್ಷಣಾ ಸಚಿವರು ಪ್ರತಿಪಾದಿಸಿದ್ದಾರೆ. ಉತ್ಪಾದನಾ ಕೇಂದ್ರವಾಗಿ ಹೊರಹೊಮ್ಮಿದ್ದು ವಿಶ್ವದ 6ನೇ ಅತಿದೊಡ್ಡ ವಿದ್ಯುನ್ಮಾನ ರಫ್ತು ರಾಷ್ಟವಾಗಿದೆ ಎಂದು ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಅವರಿಂದು ಪುಣೆಯ ಎಂಐಡಿಸಿಯಲ್ಲಿ ಅಮೆರಿಕ ಮೂಲದ ಜಾಬ್ಲಿಕ್

ಇದೀಗ ಸರಬರಾಜು ಸಚಿವ ಪ್ರಹ್ಲಾದ್ ಜೋಶಿ ಅವರು ದೆಹಲಿಯಲ್ಲಿ ನಾಳೆ ಆಹಾರ ಧಾನ್ಯಗಳ ಸಂಗ್ರಹಣೆಗಾಗಿ ರೂಪಿಸಲಾಗಿರುವ ಸ್ಮಾರ್ಟ್ ಉಗ್ರಹಣ ವ್ಯವಸ್ಥೆಯನ್ನು ಉದ್ಘಾಟಿಸಲಿದ್ದಾರೆ. ಜೆಎಎಂ ಶೃಂಗಸಭೆಯಲ್ಲಿ ಸಮತೋಲಿತ ಸುಸ್ಥಿರ ಆರ್ಥಿಕ ಬೆಳವಣಿಗೆ

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಚೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ಗೋಟಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಗೋಟಾಂಚ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್.
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: 500 ಹೋಟಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್.
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್.
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್.
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.